107.8 FM. ಇದು ಬಣ್ಣ ಬಣ್ಣದ ಬದುಕು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

107.8 FM Radio Saran Iga App Nalu Kuda Labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran. Iga app nalu.

0: 107.8 FM ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೋದರರಿಗೆ ನಮಸ್ಕಾರ. ಇಡೀ ವಿವೇಕಾನಂದರ ಜೀವನವನ್ನು ನೋಡಿದಾಗ ಮೂರು ಎಳೆಗಳ ಬಗ್ಗೆ ನಾನು ಮಾತಾಡಬೇಕು ಅನ್ಕೊಂಡಿದ್ದೆ. ಅವರ ಜೀವನದ ಮೂರು ಮುಖಗಳ ಬಗ್ಗೆ ಮಾತಾಡಬೇಕು. ಕುವೆಂಪು ಅವರು ಒಂದು ಕಡೆ ಬರೀತಾರೆ, ಬಹಳ ಚಂದ ಬರೀತಾರೆ. ಕುವೆಂಪು ಬರೀತಾರೆ, ಸ್ವಾಮಿ ವಿವೇಕಾನಂದರು ಅನೇಕ ಮಹತ್ ಸಾಧನೆಗಳನ್ನು ಸಾಧಿಸಿ ಹೋಗಿದ್ದಾರೆ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಅರ್ಹವಾದುದು ಎಂದರೆ ಶ್ರೀರಾಮಕೃಷ್ಣನಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಚಾರ ಮಾಡಿ ಪೂರ್ವ ಪಶ್ಚಿಮ ದೇಶಗಳ ನಡುವೆ ಭವ್ಯವಾದ ಭಾವ ಸೇತುವೆಯನ್ನು ಬೀಸಿ ವಿಶ್ವ ಮೈತ್ರಿಗೆ ಮತ್ತು ವಿಶ್ವ ಪ್ರಜ್ಞೆಗೆ ಅಂಕುರಾರ್ಪಣ ಮಾಡಿ ಲೋಕ ಹೃದಯವನ್ನು ಸಂಕುಚಿತ ಬುದ್ಧಿಯಿಂದ ಪಾರು ಮಾಡಿದ್ದು ಮೊದಲನೇದು, ಮೊಟ್ಟ ಮೊದಲನೇದು. ಎಷ್ಟೋ ಸಾಧನೆಯೊಳಗೆ ಮೊಟ್ಟ ಮೊದಲೇದು ಅಂದ್ರೆ ಪೂರ್ವ ಪಶ್ಚಿಮಗಳ ಸಮನ್ವಯತೆಯನ್ನು ಸಾಧಿಸಿದಂತಹದ್ದು. ಎರಡನೇದು ಬಹಳ ಮುಖ್ಯವಾಗಿರುವಂತಹದ್ದು ಅಪರೂಪದ ಸನ್ಯಾಸ ಸಂಪ್ರದಾಯ. ನಮ್ಮಲ್ಲಿ ಮೊದಲಿದ್ದಂತಹ ಸನ್ಯಾಸಿಗಳ ಕಲ್ಪನೆಯನ್ನ ಬದಲು ಮಾಡಿ ಒಂದು ಹೊಸದಾದಂತಹ ಸನ್ಯಾಸಿ ಪರಂಪರೆಯನ್ನು ಸ್ಥಾಪನೆ ಮಾಡಿದಂತಹದ್ದು ಎರಡನೇದು ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ಹೇಳ್ತಾರೆ, ಭಾರತೀಯ ಪ್ರಾಚೀನ ಸಂಪ್ರದಾಯದ ಸಾರವತ್ತಾದ ಮತ್ತು ಶಾಶ್ವತವಾದ ಅಂಶಗಳು ಒಂದನ್ನೂ ಬಿಡದೆ ಹೊಸ ಲೋಕದ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ನವ ಸನ್ಯಾಸ ಸಂಪ್ರದಾಯ ಸ್ಥಾಪಿಸಿ ಅದರ ಶಾಖೋಪಶಾಖೆಗಳು ಪ್ರಪಂಚದ ಮೇಲೆ ಹಬ್ಬುವಂತೆ ಮಾಡಿದ್ದು ಎರಡನೇ ಸಾಧನೆ. ಇನ್ನು ಮೂರನೇದು ನನಗೆ ಬಹಳ ಮುಖ್ಯ ಅನಿಸಿದ್ದು ಅಂದ್ರೆ ಪರುಷಮಣಿ ಮಾಡುವಂತಹ ಕೆಲಸ. ಈ ಪರುಷಮಣಿ ಅಂತಂದ್ರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತಹ ಒಂದು ಶಿಲೆ, ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತಹದ್ದು. ವಿವೇಕಾನಂದರು ದೈಹಿಕವಾಗಿದ್ದಾಗ ಅಥವಾ ಇಲ್ಲದೆ ಹೋದಾಗ ಅವರು ಹೇಗೆ ಪರುಷಮಣಿ ಹಾಗೆ ಕೆಲಸ ಮಾಡಿ ಅವ್ರ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲ ಬದಲಾಯಿಸಿದ್ರು, ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಮೂರನೇ ಭಾಗ. ಈ ಮೂರನ್ನು ನಾನು ಮೂರು ಎಳೆಗಳು ಅಂತ ತಗೊಂಡಿದ್ದೇನೆ.

0: Radio Saran 107.8 FM.
1: ಮೊಟ್ಟ ಮೊದಲನೇ ತಗೊಳ್ಳೋದಾದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಭಾವಸೇತು. ಇದು ಕುವೆಂಪು ಅವರ ಮಾತೆ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಭಾವಸೇತು ಅಂತ ಬಹಳ ಒಳ್ಳೆ ಮಾತಿದೆ. ಆ ಎರಡೂ ಭಾವನೆಗಳಿಗೆ ಒಂದು ಸೇತುವೆ ಆಗಿ ನಿಂತವರು. ಯಾವುದು ನಿರಾಕರಣೆ ಮಾಡದೆ ಓಹೋ ಭಾರತೀಯ ಸರಿ ಇಲ್ಲ ಅಂತ ಆಗೋದಾಗ್ಲಿ, ಪಾಶ್ಚಾತ್ಯ ಚೆನ್ನಾಗಿಲ್ಲ ಅಂತ ನಿರಾಕರಣೆ, ಇದು ಬಹಳ ದೊಡ್ಡ ಗುಣ ನಾನು ನೋಡಿದ್ದು. ಯಾವುದನ್ನು ನಿರಾಕರಣೆ ಮಾಡೋ ಹಾಗಿಲ್ಲ, ಅದ್ರಲ್ಲೇನೋ ಒಳ್ಳೆ ಅಂಶ ಇದೆ ತಗೊಳ್ಳಿ ಅಂತ ಅನ್ನುವಂಥದ್ದು ಒಂದು ಆ ಕ್ರಾಂತ ದೃಷ್ಟಿ ಇರುವಂತಹದ್ದು ವಿವೇಕಾನಂದರ ಸ್ಪೆಷಲ್. ಇದರಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಬರುತ್ತೆ. ಭೌಗೋಳಿಕವಾಗಿ ನೋಡೋದಾದ್ರೆ ಪೌರ್ವಾತ್ಯ ಪಾಶ್ಚಿಮಾತ್ಯ ಅಂತ ಹೇಳ್ತೀವಿ. ನಾನು ಸುಮ್ಮನೆ ಹಾಕೊಂಡದ್ದು ಪೂರ್ವ ಅಂದ್ರೆ ಭಾರತ, ಏಷ್ಯನ್ ರಾಷ್ಟ್ರಗಳು, ಚೀನಾ ಮತ್ತು ಜಪಾನ್ ಅಂತ ಅನ್ಕೋಬಹುದು. ಪಾಶ್ಚಿಮಾತ್ಯ ಅಂದಾಗ ವಿವೇಕಾನಂದರ ಜೀವನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಬಹಳಷ್ಟು ಮಟ್ಟಿಗೆ ಅಮೆರಿಕ, ಇಂಗ್ಲೆಂಡ್, ಕೆಲವಿನ ಯುರೋಪಿಯನ್ ರಾಷ್ಟ್ರಗಳು ಇವೆಲ್ಲ ಪ್ರಭಾವ ಬಂದಂತಹದ್ದು. ಇವು ಎರಡು ಪೂರ್ವ ಪಶ್ಚಿಮ ಅಂತ ಹೇಳುದು. ಇದರಲ್ಲಿ ಪೂರ್ವಾತ್ಯ ಸಂಸ್ಕೃತಿ ಅಂದ್ರೆ ಏನು, ಹಾಗಾದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ಏನು ಅಂತ ಬರುತ್ತೆ. ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ ಎರಡು ದಂಡೆ ಆದ್ರೂ ಕಾಯಂ ಇರಬೇಕಲ್ಲ ನಮಗೆ. ಪೌರ್ವಾತ್ಯ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯತ್ಯಾಸ ಏನು ಹಾಗಾದ್ರೆ ಮೂಲವಾಗಿ ಅಂತ ಅದನ್ನು ಸ್ಥೂಲವಾಗಿ ಹೇಳಬೇಕಾಗ್ತದೆ. ಅದನ್ನ ಸ್ವಾಮಿ ವಿವೇಕಾನಂದರೇ ಒಂದ್ ಕಡೆ ಬರೆದಿದ್ದಾರೆ. ನಾನು ಬಾಲ್ಯದಿಂದ ಅರಗಿಸಿಕೊಂಡು ಬಂದಂತಹ ಸಂಪ್ರದಾಯ ಏನಿದೆಯೋ ಅದು ಪೌರ್ವಾತ್ಯ ಸಂಸ್ಕೃತಿ. ಹುಟ್ಟಿದಾಗಿನಿಂದ ನನಗೆ ಬಂದಂತಹದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಕಲಿಸಿದ್ದು, ಸಮಾಜ ಕಲಿಸಿದ್ದು, ಇದೇನು ಪರಂಪರೆ ಅಂತ ಬಂದಿದೆಯಲ್ಲ, ಇದೊಂದು ಪೌರ್ವಾತ್ಯ ದೃಷ್ಟಿ. ಕಾಲೇಜಲ್ಲಿ ಓದುವಾಗ ಇನ್ನೊಂದು ಮಾಡಿದ್ರೆ ಮುಂದೆ ಅಷ್ಟಕ್ಕೆ ಬಿಡಲಿಲ್ಲ ಅವರು. ಸಂಸ್ಕೃತಿ ಆಳವನ್ನು ಅಧ್ಯಯನ ಮಾಡೋ ಜೊತೆಗೆ ಕಾಲೇಜಲ್ಲಿದ್ದಾಗ ಬಹುದೊಡ್ಡ ಓದುಗಾರ, ಚೆನ್ನಾಗಿ ಓದುಗ, ಪಾಶ್ಚಿಮಾತ್ಯ ಸಾಹಿತ್ಯವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂಥವ್ರು. ಅವರ ಜೊತೆಗೆ ಸಹಪಾಠಿ ಆಗಿದ್ದಂಥವ್ರು ಡಾಕ್ಟರ್ ಬ್ರಜೇಂದ್ರನಾಥ್ ಸೀಲ್ ಮಹಾದೃಷ್ಟಾರರು. ಅವ್ರು ಬರೀತಾರೆ, ಅವ್ರ ಜೊತೆಗಿದ್ದಂಥವ್ರು ವಿವೇಕಾನಂದರು ಹೇಳ್ತಾರೆ, ಆತ ಓದಿದಷ್ಟು ಬಹುಶಃ ನಮ್ಮಲ್ಲಿ ಯಾರೂ ಓದಲಿಲ್ಲ. ನಾವು ಹೇಳ್ತಾರೆ ಸ್ಟುವರ್ಟ್ ಮಿಲ್ ಆಗ್ಬಹುದು, ಹ್ಯೂಮ್ ಆಗ್ಬಹುದು, ಹರ್ಬರ್ಟ್ ಸ್ಪೆನ್ಸರ್ ಆಗ್ಬಹುದು, ಇವರನ್ನ ಅಷ್ಟು ಚೆನ್ನಾಗಿ ಓದ್ಕೊಂಡು ಬ್ರಿಟಿಷ್ ವಿದ್ಯಾರ್ಥಿಗಳು ಕೂಡ ಓದ್ಕೊಂಡಿರಲಿಲ್ಲ ಅಷ್ಟು ಸ್ಪರ್ಶಿಯಾಗಿ ಅಂತ. ಅಂದ್ರೆ ಓದಿ ಅರ್ಥ ಮಾಡ್ಕೊಳ್ತಿದ್ಯಲ್ಲ. ನನಗೊಂದು ಮಾತಿದೆ, ಯಾವುದನ್ನಾದ್ರೂ ವಿಮರ್ಶೆ ಮಾಡ್ಬೇಕಾದ್ರೆ ಮೊದಲು ಓದ್ಬೇಕು, ಆಮೇಲೆ ವಿಮರ್ಶೆ ಮಾಡ್ಬೇಕು. ಓದದೇನೆ ವಿಮರ್ಶೆ ಮಾಡೋದು ಸರಿಯಲ್ಲ. ಅದಕ್ಕೆ ಪ್ರತಿಯೊಂದನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ.

0: Radio Saro 107.8 FM.
1: ಅದರ ಜೊತೆಗೆ ಸುಮಾರು 4 ವರ್ಷ ಹೊರಗಿದ್ದಿರಲ್ಲ ಅಮೆರಿಕಲ್ಲಿ, ಅಮೆರಿಕಲ್ಲಿ ಇಂಗ್ಲೆಂಡ್ ಅಲ್ಲಿ ಇದ್ರು 4 ವರ್ಷ, ಹತ್ತತ್ರ 4 ವರ್ಷ. ಆ 4 ವರ್ಷ ಇದ್ದಾಗ ಅವರ ದೃಷ್ಟಿ ಹೇಗಿತ್ತು ಅಂದ್ರೆ, ಏನಾದ್ರೂ ಕಣ್ಣಿ ಬಿದ್ರೆ ಪಟ್ಟ ಅಂತ ಹಿಡ್ಕೊಂಡ್ಬಿಡ್ಬೇಕು, ಅದನ್ನ ಹಿಡ್ಕೊಂಡು ಅದು ಬರೀ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ದೇಶಕ್ಕೆ ಹೇಗೆ ಅನುನಯ ಮಾಡಬೇಕು ಅಂತ ವಿಚಾರ ಮಾಡುವಂತಹದ್ದು. ಸತತವಾಗಿ ತುಲನಾತ್ಮಕವಾಗಿ ನೋಡ್ತಾ ಬಂದ್ರು ಅವರು. ಹೀಗೆ ಅಪಾಸ್ ಬಂದಾಗ 4 ವರ್ಷಗಳ ನಂತರ ಬಂದಾಗ, ಹಿ ವಾಸ್ ಹಿಮ್ಸೆಲ್ಫ್ ಎ ಕಾಂಬಿನೇಷನ್ ಆಫ್ ಈಸ್ಟ್ ಅಂಡ್ ವೆಸ್ಟ್. ನಮ್ಗೆ ಗೊತ್ತಿಲ್ಲದ ಹಾಗೆ ಪಾಶ್ಚಿಮಾತ್ಯ ಪೌರಾತ್ಯ ಸಂಸ್ಕೃತಿಗಳ ಸಂಗಮ ಆದಂಗೆ ಆಗಿದ್ರು. ಅಲ್ಲಿ ನೋಡೋಕೆ ಅವಕಾಶ ಆಯ್ತು ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಬಂದ ಮೇಲೆ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಹೇಳ್ತಾರೆ, ನನಗೀಗ ಅರ್ಥ ಆಗಿದೆ ಪೌರ್ವಾತ್ಯ ದೃಷ್ಟಿ ಯಾವಾಗಲೂ ಅಂತರ್ದೃಷ್ಟಿ. ಎಷ್ಟು ಸುಲಭವಾಗಿ ಹೇಳ್ತಾರೆ, ನಮ್ಮ ಪೌರ್ವಾತ್ಯ ದೇಶಗಳ ದೃಷ್ಟಿ ಅಂದ್ರೆ ಅಂತರ್ದೃಷ್ಟಿ, ಒಳಗಡೆ ನೋಡ್ಕೊಳ್ಳುವಂತಹದ್ದು ಹೆಚ್ಚು. ಅದನ್ನು ಸುಲಭವಾಗಿ ಹೇಳೋದಾದ್ರೆ ಆತ್ಮಕಲ್ಪನೆ ನಮ್ಮ ಭಾರತೀಯ ಕಲ್ಪನೆ, ಪೌರ್ವಾತ್ಯ ಕಲ್ಪನೆ. ಅದು ತತ್ವ ಚಿಂತನೆ ಆಗಬಹುದು, ಧ್ಯಾನ, ಜಪ, ತಪ, ಮೌನ, ಇವೆಲ್ಲ ನಮ್ಮ ಸಾಧನೆಗಳು. ಒಳಗೆ ನೋಡ್ಕೊಳ್ಳುವಂಥದ್ದು, ಅಂತರ್ಮುಖಿ ಆಗುವಂತಹದ್ದು ಪೌರ್ವಾತ್ಯ ಸಂಸ್ಕೃತಿ. ಆದರೆ ಬಹಿರ್ಮುಖತೆ, ಬಹಿರ್ದೃಷ್ಟಿ ಪಾಶ್ಚಿಮಾತ್ಯ ದೃಷ್ಟಿ. ಅಲ್ಲಿ ಏನ್ ಬರ್ತದೆ ಅಂದ್ರೆ, ಪರಿಸರ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು, ಬಿಹೇವಿಯರ್ ನಡವಳಿಕೆ ಚೆನ್ನಾಗಿರ್ಬೇಕು, ಸಾಮಾಜಿಕ ಜೀವನ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಾದ್ರೆ ಪರಿಕರಗಳು ಇರಬೇಕಾಗ್ತದೆ, ಇಕ್ವಿಪ್ಮೆಂಟ್ಸ್ ಬೇಕು, ಟೂಲ್ಸ್ ಬೇಕು, ಅದೆಲ್ಲ ಬೇಕು. ಅದಕ್ಕೋಸ್ಕರ ದೇಹ ಭೋಗಕ್ಕೆ ಬೇಕಾಗ್ತವೆಲ್ಲಾನು, ದೇಹ ಭೋಗ ಬೇಕು. ಅದಕ್ಕೋಸ್ಕರ ವಿಜ್ಞಾನದ ಆವಿಷ್ಕಾರಗಳು ಬೇಕು. ಅಂದ್ರೆ ನನ್ನ ಸುಖ ಹೊರಗಡೆ ಇದೆ ಅಂತ ಹೇಳುವಂತಹದ್ದು, ನನ್ನ ಸುಖವಾಗಿಡೋದಕ್ಕೆ ಬೇಕಾದಷ್ಟು ವಸ್ತುಗಳು ಬೇಕು ಅಂತ. ದೇಹ ಭೋಗವನ್ನು ಅವರು ಹೇಳಿದ್ರೆ ಅಂತರ್ಮುಖಿಯಾಗಿ ಒಳಗಿನ ಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹದ್ದು ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ. ಇವೆರಡರ ಸಮನ್ವಯತೆಯನ್ನ ಅವರು ಸಾಧ್ಯವಾದ ಮುಖ್ಯ ಕಾರಣ ಯಾಕಾಯ್ತು, ವಿವೇಕಾನಂದರಿಗೆ ಮಾತ್ರ ಹೀಗಾಗೋಕೆ ಸಾಧ್ಯ ಯಾಕಾಯ್ತು ಅಂದ್ರೆ, ಎರಡು ಗುಣಗಳನ್ನ ರೋಮಾ ರೋಲಾ ಹೇಳ್ತಾರೆ. ಎರಡು ಗುಣಗಳು ವಿವೇಕಾನಂದರು ಇದ್ದುದರಿಂದ ಈ ಸಮನ್ವಯತೆ ಸಾಧ್ಯ ಆಯಿತು ಅಂತ. ಮೊಟ್ಟ ಮೊದಲನೆಯದ್ದು ಅವರ ಹೃದಯ ವೈಶಾಲ್ಯತೆ. ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದದ್ದು. ಹೃದಯ ವೈಶಾಲ್ಯತೆ ಇಲ್ಲದೆ ಯಾವುದನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಪೂರ್ವಾಗ್ರಹ ಇಟ್ಟುಕೊಂಡು ನಮ್ದೇ ಸರಿ ಅಂತ ಹೋದಾಗ ಇನ್ನೊಂದನ್ನು ನೋಡೋದಿಲ್ಲ, ನಿರಾಕರಣೆ ಮಾಡಿಬಿಡ್ತೀವಿ. ವಿಶಾಲ ಹೃದಯ ಒಂದು, ತೀಕ್ಷ್ಣ ಬುದ್ಧಿ ಒಂದು, ಎರಡೂ ಇತ್ತು. ಹೇಳಿದ್ದನ್ನ ತಕ್ಷಣ ತಿಳ್ಕೊಳ್ಳುವಂಥದ್ದು, ಅದನ್ನು ಒಪ್ಪಿಕೊಳ್ಳುವಂಥದ್ದು, ಯಾವುದನ್ನ ಅದ್ರಲ್ಲಿ ಒಳ್ಳೇದಾಗಿರೋದನ್ನ ಮಾತ್ರ ಒಪ್ಪಿಕೊಳ್ಳುವಂಥದ್ದು ಅವರ ಸ್ವಭಾವವಾಗಿತ್ತು.

0: Radio Sarang 107.8 FM.
1: ವಿವೇಕಾನಂದರ ಭಾಷೆಯಲ್ಲಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನ ಅವ್ರು ವರ್ಣನೆ ಮಾಡೋದು ನೋಡಿ. ಅದು ಬಹುಶಃ 130 ವರ್ಷಗಳ ಹಿಂದೆ, 125 ವರ್ಷಗಳ ಹಿಂದೆ ಬರೆದಂತಹದ್ದು, ಇವತ್ತಿಗೂ ಸತ್ಯ ಅಂತ ಅನ್ಸುತ್ತೆ. ಅವ್ರ ಮಾತಲ್ಲೇ ಹೇಳೋದು. ಅವ್ರು ಹೇಳ್ತಾರೆ, ಬೇರೆ ದೇಶದವ್ರು ನಮ್ಮನ್ನು ನೋಡಿದ್ರೆ ಹೇಗ್ ಕಾಣಿಸುತ್ತೆ ಅಂತ. ಬೇರೆ ದೇಶದವರು ನಮ್ಮ ಭಾರತ ನೋಡಿದ್ರೆ ವರ್ತಮಾನ ಭಾರತ ಅಂತ ಬರೀತಾರೆ. ಅವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂತ, ಭಾಷೆ ಹೇಗಿದೆ ನೋಡಿ. ಅದು ಕನ್ನಡಕ್ಕೆ ಅನುವಾದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಲೀಲ ವಿಪುಲ ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವ ನದಿ, ದೊಡ್ಡ ನದಿ ಹರಿತಾ ಇದೆ. ನದಿ ತಟದಲ್ಲಿ ನಂದನ ವಿನಿಂದಿತ ಉಪವನ, ಇಂದ್ರನ ನಂದನವನದಂತಹ ಒಂದು ದೊಡ್ಡ ಉಪವನ ಇದೆ. ಅದರ ಮಧ್ಯೆ ಅಪೂರ್ವ ಕಲಾಕೃತಿಯಿಂದ ಕೂಡಿದ ರತ್ನ ಖಚಿತ ಮೇಘಸ್ಪರ್ಶಿ ಅಮೃತಶಿಲಾ ಪ್ರಾಸಾದಗಳು. ಭಾಷೆ ನೋಡಿ, ಅಂದ್ರೆ ಇದು ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಹೇಗಿರ್ಬೇಕು. ಹೇಳ್ತಾರೆ, ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ, ಉಪವನ ಇದೆ, ಒಳಗಡೆ ಅಮೃತಶಿಲೆಯಿಂದ ಮಾಡಿದಂತಹ ಪ್ರಾಸಾದಗಳಿದ್ದಾವೆ. ಆದರೆ ಅದರ ಸುತ್ತಮುತ್ತಲೂ ಜೀರ್ಣ ಜೋಪಡಿ, ಕುಸಿಯುತ್ತಿರುವ ಮಣ್ಣಿನ ಗೋಡೆ, ಸೋರುತ್ತಿರುವ ಮೇಲ್ಛಾವಣಿ, ಇದರೊಳಗೆ ಇರುವ ಬೊಂಬುಗಳು ಮನುಷ್ಯನ ಅಸ್ಥಿ ಪಂಜರದಂತೆ ಹೊರಗೆ ಕಾಣುತ್ತವೆ. ನಿರಾಶೆಯಿಂದ ಕೂಡಿದ ವದನದ ಅಬಾಲ ವೃದ್ಧರು ಸಂಚರಿಸುತ್ತಿದ್ದಾರೆ. ಎಲ್ಲೆಲ್ಲೂ ಹಸು ಮತ್ತು ಎಮ್ಮೆ ಸಾಮಾನ್ಯ. ಅವುಗಳ ಕಣ್ಣಿನಲ್ಲೂ ಅದೇ ದುಃಖ ಸೂಚನೆ, ಅದೇ ಜೀರ್ಣ ದೇಹ, ದಾರಿಯ ಎಡಬಲಗಳಲ್ಲಿ ಗೊಬ್ಬರ ಕೊಳೆ. ಇದು ನಮ್ಮ ವರ್ತಮಾನ ಭಾರತ 125 ವರ್ಷದಿಂದ. ಅರಮನೆ ಪಕ್ಕದಲ್ಲಿ ಜೀರ್ಣ ಕುಟೀರ, ದೇವಾಲಯದ ಪಕ್ಕದಲ್ಲಿ ಗೊಬ್ಬರದ ಗುಂಡಿ, ಅತಿ ಸುಂದರ ರೇಷ್ಮೆಯ ವಸನವನ್ನು ಧರಿಸಿದ ಧನಿಕನ ಪಕ್ಕದಲ್ಲೇ ಹಸಿವಿನಿಂದ ನರಳುತ್ತಿರುವ ಜ್ಯೋತಿಹೀನ ಕಣ್ಣಿನ ಕಾತರ ದೃಷ್ಟಿ. ಇದೇ ನಮ್ಮ ಜನ್ಮಭೂಮಿ. ಬಹಳ ಬದಲಾಗಿದೆ ಅಂತ ಅನಿಸ್ತಾ ಇಲ್ಲ 225 ವರ್ಷದಲ್ಲಿ. ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. ಮುಂದೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ, ಪ್ಲೇಗು ಕಾಲರಾ ಜಾಡ್ಯಗಳ ಸೂರೆ, ಇಡೀ ಜೀವನವನ್ನೇ ಸೂರೆಗೊಳ್ಳುವ ಮಲೇರಿಯಾ ಮಾರಿಯ ಕಾಟ, ಉಪವಾಸ ಅರೆಯೂಟ ಸಹಜ ಸ್ವಭಾವ ಆಗಿದೆ ನಮ್ಮವರಿಗೆ. ಮಧ್ಯೆ ಮಧ್ಯೆ ಮಹಾಕಾಲರೂಪಿ ದುರ್ಭಿಕ್ಷನ ಮಹೋತ್ಸವ, ಆಗಾಗ ದುರ್ಭಿಕ್ಷೆ ಬರುವಂತಹದ್ದು. ರೋಗ ಶೋಕಗಳ ಕುರುಕ್ಷೇತ್ರ, ಭರವಸೆ ಆನಂದ ಉತ್ಸಾಹ ಧೈರ್ಯ ಇವುಗಳನ್ನು ಕಳೆದುಕೊಂಡು ಮಾತು ನೋಡಿ ಹೇಗಿದೆ. ಸತ್ತ ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ, ಎಲುಬುಗಳೇ ಸತ್ತೋಗಿರ್ತವೆ, ಸತ್ತು ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ. ಇವುಗಳ ಮಧ್ಯೆ ಧ್ಯಾನಮಗ್ನ ಮೋಕ್ಷ ಪಾರಾಯಣ ಯೋಗಿ, ಮೋಕ್ಷ ಬೇಕು ಅಂತ ಆಸೆ ಬಂದ ಯೋಗಿ. ಇವು ಯುರೋಪಿನ ಪರ್ಯಟನಕಾರರಿಗೆ ಕಾಣುವ ದೃಶ್ಯ. ಈ ಮೇಲಿಂದ ಹೋದಾಗ ಅವರದೇ ಅಭಿಪ್ರಾಯ ಅಂತ ಅನ್ಸುತ್ತೆ, ಅದಲ್ಲ ಅದು ಹೊರಗಿನಿಂದ ಬಂದವರಿಗೆ ಕಾಣಿಸೋದು ಹೀಗೆ.

0: Radio Sarum 107.8 FM.
1: ಇನ್ನು ಮುಂದೆ ಹೇಳ್ತಾರೆ, 30 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಎಷ್ಟು ಕಠಿಣವಾಗಿ ಬರೀತಾರೆ, ಮಾನವರಂತೆ ಕಾಣುವಂತಹ ಜೀವಿಗಳು. ಇದಕ್ಕೆ ಬೇಂದ್ರೆಯವರು ಬರೆದ್ರು, ಮಕ್ಕಳಿವರೇ ನಮ್ಮ, ಮಕ್ಕಳಿವರೇ ನಮ್ಮ, 33 ಕೋಟಿ ಲೆಕ್ಕಕ್ಕೆ 33, ಮುಂದೆ ಏಸೋ 0 ಅಂತ. 33 ಕೋಟಿ ಅಂದ್ರೆ 7 ಪೂಜೆ ಬರಬೇಕಲ್ಲ, 0 ಬರಬೇಕಲ್ಲ, 7 0. ಅದಕ್ಕೆ ಹೇಳ್ತಾರೆ ಲೆಕ್ಕಕ್ಕೆ 33, ಮುಂದೆ ಏಸೋ 0, ಏನು ಪ್ರಯೋಜನ ಇಲ್ಲ ಅಂತ. ಹಾಗೆ ಹೇಳೋ ಹಾಗೆ ಹೇಳ್ತಾರೆ, 33 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಸ್ವಜಾತಿ ವಿಜಾತಿ ಸ್ವಧರ್ಮ ಅನ್ಯ ಧರ್ಮಾವಲಂಬಿಗಳ ದಬ್ಬಾಳಿಕೆಗೆ ಬಹುಕಾಲದಿಂದಲೂ ತುತ್ತಾಗಿ ಪ್ರಾಣಗಳನ್ನು ಕಳೆದುಕೊಂಡಂತೆ ಇರುವರು. ಇವರು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು. ಮಾತು ಹೆಂಗಿದೆ ನೋಡಿದ್ರು, ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು, ಸುಲಭವಾಗಿ ದಾಸರಾಗುವಂತಹವರು, ಕಷ್ಟಪಟ್ಟು ಹೇಳ್ಕೊಂಡು ಮಾಡ್ಕೊಂಡಿರ್ತಾರೆ. ದಾಸರಂತ ಉದ್ಯಮಹೀನ ಆಶಾಹೀನ ಭವಿಷ್ಯತ್ ವಿಹೀನ ಏನಕ್ಕೇನ ಪ್ರಕಾರಣ ಬದುಕಬೇಕೆಂಬುದೇ ಅವರ ಜೀವನದ ಹಿರಿಯಾಸೆ. ಶ್ರದ್ಧಾಹೀನರು ವಿಶ್ವಾಸಹೀನರು ಶೃಗಾಲದಂತೆ ನೀಚ ಕುಶಲ ಬುದ್ಧಿ ಉಳ್ಳವರು, ಪೂರ್ಣ ಸ್ವಾರ್ಥಪರರು, ಬಲಾಢ್ಯರ ದಾಸರು, ದುರ್ಬಲರಿಗೆ ಯಮಸ್ವರೂಪರು. ಇದಕ್ಕಿಂತ ಬಯೋಗ ಸಾಧ್ಯ ಇದೆಯಾ? ಇವರಲ್ಲಿ ಸಾಧಾರಣವಾಗಿರುವ ಭೀಷಣ ಕುಸಂಸ್ಕಾರಗಳು, ಭರತಖಂಡದ ತಿರಿಯ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಹೊರಳಾಡುತ್ತಿರುವ ಕ್ರಿಮಿಕೀಟಗಳಂತೆ ಸಂಚರಿಸುತ್ತಿರುವರು. ಆಂಗ್ಲೇಯ ಸರಕಾರಿ ಅಧಿಕಾರಿಯ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವ ನಮ್ಮ ಭರತಖಂಡದ ದೃಶ್ಯವಿದೆ. ಅಧಿಕಾರಿ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ, ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಅಂತ. ಇದು ನಮ್ಮವ್ರದಾಯ್ತು. ಅವ್ರು ನಮ್ಗೆ ಹೆಂಗೆ ಕಾಣಿಸ್ತಾರೆ ಅಂತ ಬರೆದಿದ್ದಾರೆ. ಪಾಶ್ಚಿಮಾತ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ? ನವಬಲ ಮಧುಪಾನಾಸಕ್ತರಾದ ಹಿತ ಅಹಿತ ಬೋಧನ ಹೀನನಾದ ಹಿಂಸ್ರ ಪಶುಪ್ರಾಯ ಭಯಾನಕನಾದ ಸ್ತ್ರೀಜನು ಕಾಮೋನ್ಮತ್ತನು ಆಪಾದಮಸ್ತಕ ಸುರಾಸಕ್ತನು ಆಚಾರ್ಯ ಶೌಚಹೀನನು ಜಡವಾದಿಯೂ ಆದ ಛಲಬಲ ಮತ್ತು ಕೌಶಲ್ಯದಿಂದ ಪರದೇಶ ಪರಧನ ಅಪಹರಣ ಪರಾಯಣನಾದ ಪರಲೋಕದಲ್ಲಿ ವಿಶ್ವಾಸಹೀನನಾದ ದೇಹಾತ್ಮವಾದಿಯಾದ ಮತ್ತು ದೇಹ ಪೋಷಣೆ ಮಾತ್ರ ತನ್ನ ಜೀವನದ ಗುರಿಯಾಗಿರುವ ಪಾಶ್ಚಾತ್ಯನು ಭಾರತೀಯರ ಕಣ್ಣಿಗೆ ಅಸುರನಂತೆ ತೋರುವನು. ಅನ್ಕೋತೀವಿ ಅವ್ರಿಗೆ ಅಲ್ಲಿ ಏನ್ ಕಲ್ಚರ್ ಇದೆ ರೀ? ಅಲ್ಲಿ ನಮ್ಮ ಮಾತಾಡೋದು ನೋಡ್ಬೇಕು, ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ಹೇಳೋದು ಮಾತ್ರ ಬಿಡಲ್ಲ, ಅಲ್ಲಿ ಏನ್ ಕಲ್ಚರ್ ಇದೆ? ಅಲ್ಲಿ ನಮ್ಮಲ್ಲಿ ಏನ್ ಬಹಳ ಇದೆ ಅನ್ನೋ ಹಂಗೆ, ಅಲ್ಲಿ ಏನ್ ಕಲ್ಚರ್? ಏನ್ ಕಲ್ಚರ್ ಇಲ್ಲ, ಏನ್ ಮದುವೆ ಆಗಲ್ಲಂತೆ, ಹಂಗೆ ಇರ್ತಾರಂತೆ, ಏನ್ ಜೀವನ ಅದು, ಎಲ್ಲಾರು ಕುಡಿತಾರಂತೆ, ಎಲ್ಲ ಮಾತಾಡ್ತೀವಿ. ಅದೇ ಹೇಳುದು, ನಮ್ಮ ಕಣ್ಣಿಗೆ ಅವರು ಹಸುರರಂತೆ ಕಾಣುವರು. ಆದ್ರೆ ಎಷ್ಟು ಚಂದದ ಮಾತು ಹೇಳ್ತಾರೆ. ಮುಖ್ಯವಾಗಿ ಹೇಳೋದಂದ್ರೆ ಇದು ಸಾಮಾನ್ಯ ದೃಷ್ಟಿಗೆ ಕಂಡು ಬರುವ ಎರಡೂ ಕಡೆಯ ದೃಶ್ಯ. ಇದು ಒಬ್ಬರೇ ಮನುಷ್ಯ ಹೇಳುವಂತದ್ದು, ಅದು ಗಮನಿಸಬೇಕಾದ ನಾವು. ವಿವೇಕಾನಂದರು ಹಂಪಾಯ ರಂಗ್ ಕೂತ್ಕೊಂಡು ಇದು ಹೇಗೆ ಕಾಣಿಸುತ್ತೆ ಅವರಿಗೆ, ನಮ್ಮ ದೇಶ ಅವ್ರಿಗೆ ಹೇಗೆ ಕಾಣಿಸುತ್ತೆ, ಅವ್ರ ದೇಶ ನಮಗೆ ಹೇಗೆ ಕಾಣಿಸುತ್ತೆ ಅಂತ ತುಲನಾತ್ಮಕವಾಗಿ ನೋಡುವಂತದ್ದು. ಇದು ಅವರ ಅಭಿಪ್ರಾಯ ಅಲ್ಲ. ಇದು ಅವ್ರು ಹೇಳ್ತಾರೆ, ಪಾಶ್ಚಾತ್ಯನಿಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಭಾರತ ಕಂಡ್ರೆ. ನಾನು ಸಾಕಷ್ಟು ಸಲ ಕೇಳಿದ್ದೇನೆ ಇದನ್ನ. ಭಾರತ ದೇಶದಲ್ಲಿರುವಂತೆ ದುಃಖ ದಾರಿದ್ರ್ಯ ಪೃಥ್ವಿಯಲ್ಲಿ ಬೇರೆಲ್ಲಿಯೂ ಇಲ್ಲ. ಅವ್ರ ಕಣ್ಣಿ ಕೊಳೆ ಕಸ 4 ಕಡೆಯಲ್ಲಿ ತುಂಬಿ ತುಳುಕಾಡುತ್ತಿದೆ. ನ್ಯೂಯಾರ್ಕ್ ಟೈಮ್ಸ್ ಅಲ್ಲೂ ಬಂತು ಮೊನ್ನೆ ಬೆಂಗಳೂರು ಕಸದ ಬಗ್ಗೆ. ತುಂಬಿ ತುಳುಕಾಡುತ್ತಿದೆ ಎಂದು ಹೇಳಲೇಬೇಕಾಗಿಲ್ಲ. ಈ ಕೊಳೆ ಈ ದಾಸ ವೃತ್ತಿಯ ಮಧ್ಯದಲ್ಲಿ ದೈನ್ಯದ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಮೂಲ್ಯವಾಗಿರುವುದು ಹುದುಕಿಕೊಂಡಿರಬಹುದು ಎಂಬುದು ಊಹಿಸುವುದಕ್ಕೂ ಅಸಾಧ್ಯ. ಈ ಪಾಶ್ಚಿಮಾತ್ಯನಿಗೆ ಈ ಮನುಷ್ಯರಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದಿದೆ ಅಂತ ನಂಬೋಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಾವು ಇಳಿದು ಬಿಟ್ಟಿದ್ದೀವಿ. ಪಾಶ್ಚಾತ್ಯನ ಕಣ್ಣಿಗೆ ಹೇಗೆ ಕಾಣಿಸುತ್ತೆ? ನಮಸ್ಕಾರ.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್. ಮನೆಯಿಂದಲೇ ಕೆಲಸ ಮಾಡಿ ಇಂಧನ ಬಳಕೆ ತಗ್ಗಿಸಿ ಮತ್ತೆ ಪ್ರಧಾನಿ ಮನವಿ ಎಂದಿದೆ ಒಂದು ಪ್ರಮುಖ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ದದಿಂದ ಸೃಷ್ಟಿಯಾಗಿರುವ ಆರ್ಥಿಕ ಸವಾಲುಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ವೆಚ್ಚ ಕಡಿತ ಕ್ರಮವನ್ನು ಕೈಗೊಳ್ಳುವಂತೆ ಸೋಮವಾರ ಮತ್ತೊಮ್ಮೆ ಮನವಿ ಮಾಡಿದರು. ಸಾರ್ವಜನಿಕ ಸಾರಿಗೆ ಮತ್ತು ಎಲೆಕ್ಟ್ರಿಕ್ ವಾಹನವನ್ನು ಬಳಸುವ ಮೂಲಕ ಇಂಧನ ಬಳಕೆಯನ್ನು ಕಡಿಮೆ ಮಾಡುವಂತೆ ಪ್ರಧಾನಿ ಜನರನ್ನು ಆಗ್ರಹಿಸಿದರು. ಇದೇ ವೇಳೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ವ್ಯವಸ್ಥೆಯನ್ನು ಅವರು ಪ್ರತಿಪಾದಿಸಿದರು. ಇಲ್ಲಿ ಸರ್ದಾರ್ ಧಾಮ್ ಹಾಸ್ಟೆಲ್ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಪೂರೈಕೆ ಸರಪಳಿಗಳು ವ್ಯತ್ಯಯಗೊಂಡು ಆಮದು ವಸ್ತುಗಳ ಬೆಲೆ ಗಗನಕ್ಕೇರುತ್ತಿವೆ. ಈ ಸಂದರ್ಭದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು ಮೇಲಿನ ಹೊರೆಯನ್ನು ತಗ್ಗಿಸಲು ಮತ್ತು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ದೇಶದ ಜನತೆ ಸಾಮೂಹಿಕವಾಗಿ ಕೈಜೋಡಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು. ಭಾರತದ ಆಮದಿನ ಬಹುಪಾಲು ಕಚ್ಚಾ ತೈಲದ್ದಾಗಿದೆ. ದುರಾದೃಷ್ಟವಶಾತ್ ವಿಶ್ವದ ಬಹುಭಾಗಕ್ಕೆ ತೈಲ ಪೂರೈಸುವ ಪ್ರದೇಶ ಪ್ರಸ್ತುತ ಸಂಘರ್ಷ ಮತ್ತು ಅಸ್ಥಿರತೆಯ ಸುಳಿಯಲ್ಲಿ ಸಿಲುಕಿದೆ. ಆದ್ದರಿಂದ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳುವವರೆಗೆ ನಾವೆಲ್ಲರೂ ರಾಷ್ಟದ ಹಿತದೃಷ್ಟಿಯಿಂದ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣದಾದರೂ ಅರ್ಥಪೂರ್ಣವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಅವರು ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವಂತೆ ನಾನು ನನ್ನ ದೇಶದ ಎಲ್ಲಾ ಪ್ರಜೆಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಮೆಟ್ರೋ ಬಳಸಿ, ಎಲೆಕ್ಟ್ರಿಕ್ ಬಸ್ಗಳು ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚೆಚ್ಚು ಬಳಸಿಕೊಳ್ಳಿ ಹಾಗೂ ಕಾರ್ ಪೋಲಿಂಗ್ ಅನ್ನು ಉತ್ತೇಜಿಸಿ ಎಂದು ಪ್ರಧಾನಿ ಅವರು ಮನವಿ ಮಾಡಿದರು. ಅಮೆರಿಕದ ಶಾಂತಿ ಪ್ರಸ್ತಾವಕ್ಕೆ ಇರಾನ್ ನೀಡಿದ ಪ್ರಕ್ರಿಯೆಯನ್ನು ಸೋಮವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್

0: ಬೆಲೆಯಲ್ಲಿ ಹಾಕಿದ್ದರಿಂದ ಮತ್ತೆ ಕಚ್ಚಾ ತೈಲ ಬೆಲೆ ಕ್ಷಿಪ್ರವಾಗಿ ಏರಿಕೆಯಾಗಿದ್ದು ಅದರ ಪರಿಣಾಮವಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ದಿನದ ಅಂತ್ಯಕ್ಕೆ ಅಮೆರಿಕದ ಡಾಲರ್ನೆದುರು ರೂಪಾಯಿ ಮೌಲ್ಯ 95.31 ರೂಪಾಯಿಗೆ ಕುಸಿದಿದೆ. ಆರಂಭಿಕ ವಹಿವಾಟಿನಲ್ಲೇ ರೂಪಾಯಿ ಮೌಲ್ಯ 139 ಪೈಸೆ ನಷ್ಟ ಅನುಭವಿಸಿ ಪ್ರತಿ ಡಾಲರ್ ಎದುರು 94.90 ಕುಸಿದಿತ್ತು. ವಿದೇಶಿ ವಿನಿಮಯ ವ್ಯಾಪಾರಿಗಳ ಪ್ರಕಾರ ಅಮೆರಿಕ ಡಾಲರ್ ಬಲವರ್ಧನೆಗೊಂಡಿರುವುದು ಹಾಗೂ ವಿದೇಶಿ ಹೂಡಿಕೆಯ ಹೊರ ಹರಿವಿನಿಂದ ರೂಪಾಯಿ ಮೇಲೆ ಮತ್ತಷ್ಟು ಒತ್ತಡ ಸೃಷ್ಟಿಯಾಗಿದೆ. ಅಂತರ್ಬ್ಯಾಂಕ್ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇವತ್ತು ಬೆಳಿಗ್ಗೆ ಅಮೆರಿಕ ಡಾಲರ್ ಎದುರು ರೂಪಾಯಿ ಮೌಲ್ಯ 94.97 ರೂಪಾಯಿನಲ್ಲಿ ಆರಂಭಗೊಂಡಿತು. ಬಳಿಕ ಕೊಂಚ ಚೇತರಿಕೆ ಕಂಡು 94.90 ರೂಪಾಯಿಗೆ ತಲುಪಿತು. ಶುಕ್ರವಾರದ ವಹಿವಾಟಿನಲ್ಲಿ ಪ್ರತಿ ಡಾಲರ್ ಎದುರು 71 ಪೈಸೆಯಷ್ಟು ತೀಕ್ಷ್ಣ ಏರಿಕೆ ಕಂಡಿದ್ದ ಭಾರತದ ರೂಪಾಯಿ ಮೌಲ್ಯ ಪ್ರತಿ ಡಾಲರ್ಗೆ 93.51 ರೂಪಾಯಿಗೆ ಅಂತ್ಯಗೊಂಡಿತು. ಇನ್ನು ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಬತ್ತೆ ದರವನ್ನು ಪ್ರಸಕ್ತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ಸರ್ಕಾರ ಆದೇಶ ಹೊರಡಿಸಿದೆ. 2024 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಜಾರಿಗೆ ಬರುವಂತೆ ತುಟ್ಟಿಬತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು, ಕುಟುಂಬ ನಿವೃತ್ತಿ ವೇತನದಾರರು ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು ಪ್ರಸಕ್ತ ಸಾಲಿನ ಜನವರಿ 1 ಜಾರಿಗೆ ಬರುವಂತೆ ಹಾಲಿ ಲಭ್ಯವಿರುವ ತುಟ್ಟಿಬತ್ತೆ ದರಗಳನ್ನು ಮೂಲ ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನದ ಪ್ರಸಕ್ತ ಶೇಕಡ 14.25 ಶೇಕಡ 15.75 ಹೆಚ್ಚಿಸಲಾಗಿದೆ. ಯುಜಿಸಿ, ಎಐಸಿಟಿಇ, ಐಸಿಎಆರ್ ವೇತನ ಶ್ರೇಣಿಯ ನಿವೃತ್ತ ನೌಕರರಿಗೆ, ಸರ್ಕಾರದ ಮತ್ತು ಜಿಲ್ಲಾ ಪಂಚಾಯಿತಿಗಳ ಪೂರ್ಣಾವಧಿ ನೌಕರರಿಗೆ, ಕಾಲಿಕ ವೇತನ ಶ್ರೇಣಿಯಲ್ಲಿರುವ ಪೂರ್ಣಾವಧಿ ವರ್ಕ್ ಚಾರ್ಜ್ ನೌಕರರಿಗೆ ಹಾಗೂ ಸರ್ಕಾರದಿಂದ ಸಹಾಯನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಕಾಲಿಕ ವೇತನ ಶ್ರೇಣಿಯಲ್ಲಿರುವ ಪೂರ್ಣಾವಧಿ ನೌಕರರಿಗೆ ಈ ಆದೇಶ ಅನ್ವಯಿಸುತ್ತದೆ. ಬೆಂಗಳೂರಿನ ಶೆಡ್ಡುವೊಂದರಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ಇಬ್ಬರು ಮಕ್ಕಳು ಸಜೀವ ದಹನವಾಗಿರುವ ದಾರುಣ ಘಟನೆ ಕೊತ್ತನೂರು ಠಾಣಾ ವ್ಯಾಪ್ತಿಯ ನಾರಾಯಣಪುರದಲ್ಲಿ ಸೋಮವಾರ ವರದಿಯಾಗಿದೆ. ಈ ಅವಘಡದಲ್ಲಿ ಅರ್ಜುನ್ 5 ಹಾಗೂ ಆಶಾ 3 ಸಜೀವ ದಹನಗೊಂಡ ಮಕ್ಕಳು ಎಂದು ಗುರುತಿಸಲಾಗಿದೆ. ಕೂಲಿ ಕೆಲಸಕ್ಕೆಂದು ನಗರಕ್ಕೆ ಬಂದಿದ್ದ ಕುಟುಂಬವೊಂದು ನಾರಾಯಣಪುರದಲ್ಲಿ ಶೆಡ್ ಹಾಕಿಕೊಂಡು ವಾಸವಿತ್ತು. ಸೋಮವಾರ ಕೆಲಸಕ್ಕಾಗಿ ಪೋಷಕರು ಮಕ್ಕಳನ್ನು ಅಜ್ಜಿಯ ಬಳಿ ಬಿಟ್ಟು ಹೋಗಿದ್ದರು. ಅಜ್ಜಿ ಮಕ್ಕಳನ್ನು ಶೆಡ್ನಲ್ಲಿ ಬಿಟ್ಟು ಸ್ವಲ್ಪ ದೂರ ಹೊರಗಡೆ ಹೋಗಿದ್ದರು. ಈ ವೇಳೆ ಅನಿರೀಕ್ಷಿತವಾಗಿ ಶೆಡ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಮಕ್ಕಳ ಕಿರುಚಾಟ ಕೇಳಿ ಸ್ಥಳೀಯರು ಓಡಿಬಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಕೊತ್ತನೂರು ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಿಸಿದ್ದಾರೆ. ಸದ್ಯ ಘಟನೆಗೆ ನಿಖರ ಕಾರಣವೇನು ಎಂಬುದು ತಿಳಿದುಬಂದಿಲ್ಲ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಮೂಲಕ ಮಂಗಳೂರಿನ ಗಂಜಿಮಠದಲ್ಲಿ ನಿರ್ಮಾಣ ಹಂತದಲ್ಲಿರುವ ಪ್ಲಾಸ್ಟಿಕ್ ಪಾರ್ಕ್ ಕೊನೆಗೂ ಮುಕ್ತಾಯದ ಹಂತದಲ್ಲಿದೆ. 2014 ಘೋಷಣೆಯಾಗಿದ್ದ ಪ್ಲಾಸ್ಟಿಕ್ ಪಾರ್ಕ್ ಭೂ ವಿವಾದ ಸೇರಿದಂತೆ ಹಲವು ರೀತಿಯ ಅಡೆತಡೆ ವಿಳಂಬಗಳ ಬಳಿಕ ಇದೀಗ ನಿವೇಶನ ಹಂಚಿಕೆಯ ಪ್ರಕ್ರಿಯೆಯತ್ತ ತಲುಪಿದೆ. ಮಂಗಳೂರಿಗೆ ಘೋಷಣೆಯಾದ ಪ್ಲಾಸ್ಟಿಕ್ ಪಾರ್ಕ್ ಗಂಜಿಮಠದ 104 ಪ್ರದೇಶದಲ್ಲಿ ಸ್ಥಾಪಿಸುವ ನಿಟ್ಟನಲ್ಲಿ ಡಿಪಿಆರ್ ಸಿದ್ದಗೊಂಡು 2022 ಅನುಮೋದನೆ ಪಡೆದಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮಾನ ನಿಧಿಯೊಂದಿಗೆ ಕಾರ್ಯಗತಗೊಳಿಸಲು ಉದ್ದೇಶಿಸಲಾದ ಈ ಯೋಜನೆಯನ್ನು ಎರಡೂ ಪ್ಯಾಕೇಜ್ನಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು, ಕಟ್ಟಡ ಪ್ಯಾಕೇಜ್ಗೆ ಸಂಬಂಧಿಸಿದ ಪ್ಯಾಕೇಜ್ನಡಿ 6 ಕಟ್ಟಡದಲ್ಲಿ 5 ಕಟ್ಟಡಗಳು ಮುಕ್ತಾಯ ಹಂತದಲ್ಲಿದೆ. ಪ್ಲಾಸ್ಟಿಕ್ ಪಾರ್ಕ್ನ ಪ್ರಮುಖ ಭಾಗವಾದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಮತ್ತು ಆಡಳಿತ ಕಟ್ಟಡದ ವಿನ್ಯಾಸದಲ್ಲಿ ಬದಲಾವಣೆಯಾದ ಕಾರಣ ಕಾಮಗಾರಿ ವಿಳಂಬಗೊಂಡಿತ್ತು. ಇದೀಗ ಕಟ್ಟಡದ ಪ್ಲಾಸ್ಟರಿಂಗ್ ಮತ್ತು ಫ್ಲೋರಿಂಗ್ ಕಾಮಗಾರಿಯು ಪ್ರಗತಿಯಲ್ಲಿದೆ. ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಯುಜಿಡಿ ನೀರು ಸರಬರಾಜು ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ. ಡಬ್ಲ್ಯೂಟಿಪಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಮೇ ಅಂತ್ಯದ ಒಳಗಡೆ ಪೂರ್ಣಗೊಳಿಸುವ ಭರವಸೆಯನ್ನು ಕೆಐಎಡಿಬಿ ಅಧಿಕಾರಿಗಳು ನೀಡಿದ್ದಾರೆ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ದೇಶದಲ್ಲಿ ಶತಮಾನಗಳಷ್ಟು ಹಳೆಯ ಕೈಬರಹಗಳು, ಹಸ್ತಪ್ರತಿಗಳು ಮತ್ತು ಇತರ ದಾಖಲೆಯನ್ನು ತಂತ್ರಜ್ಞಾನದ ಮೂಲಕ ಶಾಶ್ವತವಾಗಿ ಉಳಿಸುವ ಡಿಜಿಟಲೀಕರಣ ಕಾರ್ಯ ನಡೆಯುತ್ತಾ ಇದ್ದು, ಇದಕ್ಕೆ ಜಿಲ್ಲೆಯ ಎಲ್ಲರೂ ಸಹಕಾರ ನೀಡಿ ಯಶಸ್ವಿಗೊಳಿಸುವಂತೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಕರೆ ನೀಡಿದ್ದಾರೆ. ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜ್ಞಾನಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ ಡಿಜಿಟಲೀಕರಣ ಯೋಜನೆಯನ್ನು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುವ ಕುರಿತು ಆಯೋಜಿಸಲಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಕೇಂದ್ರ ಸರ್ಕಾರದ ಜ್ಞಾನಭಾರತ ಮಿಷನ್ ಯೋಜನೆಯಡಿಯಲ್ಲಿ ರಾಷ್ಟ್ರದಾದ್ಯಂತ ಲಭ್ಯವಿರುವ ಶತಮಾನಗಳಷ್ಟು ಹಳೆಯ ಕೈಬರಹದ ಪಠ್ಯಗಳು, ಹಸ್ತಪ್ರತಿಗಳು, ದಾಖಲೆಯನ್ನು ಸಂಗ್ರಹಿಸಿ ಇಂದಿನ ತಂತ್ರಜ್ಞಾನ ಮೂಲಕ ಶಾಶ್ವತವಾಗಿ ಉಳಿಸಲು ಅವುಗಳ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ತಮ್ಮಲ್ಲಿ ಇಂತಹ ಹಳೆಯ ಕೈಬರಹ, ಹಸ್ತಪ್ರತಿ, ದಾಖಲೆಗಳು ಲಭ್ಯವಿದ್ದಲ್ಲಿ ನೇರವಾಗಿ ಜ್ಞಾನಭಾರತಂ ಆಪ್ ಮೂಲಕ ಅವುಗಳನ್ನು ಅಪ್ಲೋಡ್ ಮಾಡಬಹುದು ಅಥವಾ ಮಾಹಿತಿ ನೀಡಿದಲ್ಲಿ ಸಮೀಕ್ಷೆದಾರರು ತಮ್ಮಲ್ಲಿಗೆ ಬಂದು ದಾಖಲಿಸಿಕೊಳ್ಳಲಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಬದಲಿಗೆ ತಂದ ವಿಕಸಿತ ಭಾರತ, ಗ್ಯಾರಂಟಿ ರೋಜ್ಗಾರ್ ಮತ್ತು ಅಜೀವಿಕ ಮಿಷನ್ ಕಾಯ್ದೆಯನ್ನು ಜುಲೈ 1 ಜಾರಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಸೋಮವಾರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಅದರ ಪ್ರಕಾರ ಈ ಕಾಯ್ದೆ ಜುಲೈ 1 ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಾರಿಗೆ ಬರಲಿದೆ ಎಂದಿದೆ. ಜೂನ್ 30 ನರೇಗಾ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಯಾವುದೇ ಅಡ್ಡಿ ಇಲ್ಲದೆ ಹೊಸ ಕಾಯ್ದೆಯಡಿ ಮುಂದುವರಿಯಲಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ಇನ್ನು ಜಿರಾಮ್ಜಿ ಜುಲೈ 1 ಜಾರಿಗೊಳಿಸುವುದಾಗಿ ಕೇಂದ್ರ ಅಧಿಸೂಚನೆ ಹೊರಡಿಸಿದೆ. ಅಲ್ಲಿಯವರೆಗೆ ಯಾವುದು ಜಾರಿಯಲ್ಲಿರುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ಕೇಳದೆ ಜಾರಿಗೊಳಿಸಲು ಹೊರಟಿರುವುದು ನಿಯಮಬಾಹಿರ. ಹಾಗಾಗಿ ಸರ್ಕಾರದ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಈಗಾಗಲೇ ಕೈಗೊಂಡ ತೀರ್ಮಾನದಂತೆ ಕಾನೂನು ಸಮರ ಮಾಡಲಿದ್ದೇವೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ಇನ್ನು ಪ್ರಸ್ತುತ ಬಹುತೇಕ ಗ್ರಾಮ ಪಂಚಾಯತ್ನಲ್ಲಿ ಚುನಾಯಿತ ಸದಸ್ಯರ ಅವಧಿ ಪೂರ್ಣಗೊಂಡಿದ್ದು ಆಡಳಿತವನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಹಿಸಿದ್ದು ಅವರು ಜನರ ಕೆಲಸಗಳಿಗೆ ಸಿಗುತ್ತಲೇ ಇಲ್ಲ ಎಂಬ ದೂರು ವ್ಯಾಪಕವಾಗಿದೆ. ಹಣಕಾಸು ವ್ಯವಹಾರ, ಸೇವಾ ವಿಲೇವಾರಿಗೆ ಈ ಆಡಳಿತಾಧಿಕಾರಿಗಳ ಜಂಟಿ ಬೆರಳಚ್ಚು ಗುರುತು ಅಗತ್ಯ. ಆದರೆ ಅವರು ಸಿಗದ ಕಾರಣ ಜನರು ಸಣ್ಣ ಕೆಲಸಗಳಿಗೂ ಹಲವಾರು ಬಾರಿ ಅಲೆದಾಡುವಂತಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣದಂತೆ ಆಡಳಿತಾಧಿಕಾರಿಗಳನ್ನು ಕಳೆದ ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಿಂದಲೇ ವಲಯ ಅರಣ್ಯಾಧಿಕಾರಿಗಳು, ತಾಲೂಕು ಯೋಜನಾಧಿಕಾರಿಗಳು, ಪಶು ಇಲಾಖೆ, ಕೃಷಿ ಇಲಾಖೆ, ಲೋಕೋಪಯೋಗಿ ಇಲಾಖೆಯವರು, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗ, ಶಿಶು ಅಭಿವೃದ್ದಿ ಯೋಜನಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹೀಗೆ ಹಲವಾರು ಇಲಾಖೆಯ ಅಧಿಕಾರಿಯನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಇವರು ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳಿಗಿಂತ ಮೇಲಿನ ಕೇಡರ್ನವರಾಗಿದ್ದಾರೆ. ಅವರು ಆಗ್ರಹಿಸಿದರೂ ಬರುವುದಿಲ್ಲ ಮತ್ತು ಫೋನ್ ಕರೆಯನ್ನು ತೆಗೆಯುವುದಿಲ್ಲ ಎಂಬ ದೂರುಗಳಿವೆ. ನನ್ನ ಪ್ರಮಾಣ ಪತ್ರಕ್ಕೆ ಆಡಳಿತಾಧಿಕಾರಿಯ ಸಹಿ ಬೇಕಿತ್ತು, ಅದಕ್ಕಾಗಿ 20 ಕಾಯಬೇಕಾಯಿತು ಎಂದು ನಾಗರಿಕರೊಬ್ಬರು ಪತ್ರಿಕೆಗೆ ತಿಳಿಸಿದ್ದಾರೆ. ಮಕ್ಕಳ ಪ್ರತಿಭೆ, ಸೃಜನಶೀಲತೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಟಾರ್ಕ್ ಟ್ರೀ ವತಿಯಿಂದ ಕಿಡ್ ಫೆಸ್ಟ್ 2026 ಎಂಬ ವಿಶೇಷ ಮಕ್ಕಳ ಉತ್ಸವ May 16 and 17 ಆಯೋಜಿಸಲಾಗಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸ್ಪಾರ್ಕ್ ಟ್ರೀ ಸಂಸ್ಥೆಯ ಸೌಜನ್ಯ ಹೆಗ್ಡೆ, ಮೇರಿ ಹಿಲ್ನ ಪಾಲಿಮಾರ್ ಕನ್ಸೆಷನ್ ಸೆಂಟರ್ನಲ್ಲಿ ಉತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಉತ್ಸವದಲ್ಲಿ ಮಕ್ಕಳಿಗೆ ಮನೋರಂಜನೆಯ ಜೊತೆಗೆ ಕಲಿಕೆ, ಆಟಗಳು, ಸೃಜನಾತ್ಮಕ ಚಟುವಟಿಕೆಗಳು, ಕಾರ್ಯಾಗಾರಗಳು ಮತ್ತು ಹಲವಾರು ಆಕರ್ಷಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗಾಗಿ ವಿಶೇಷವಾಗಿ 1.5 ಕಿಲೋಮೀಟರ್ ಮಕ್ಕಳ ಮ್ಯಾರಥಾನ್ ಆಯೋಜಿಸಲಾಗಿದೆ. ಪರಿಸರ ಕಾಳಜಿ, ಆರೋಗ್ಯ ಸಂರಕ್ಷಣೆ, ಆತ್ಮವಿಶ್ವಾಸ, ಕ್ರೀಡಾ ಸ್ಫೂರ್ತಿಯನ್ನು ಉತ್ತೇಜಿಸುವ ಉದ್ದೇಶದೊಂದಿಗೆ ಈ ಮ್ಯಾರಥಾನ್ ಆಯೋಜಿಸಲಾಗಿದೆ. ಹಿರಿಯರಿಗಾಗಿಯೂ 2.5 ಕಿಲೋಮೀಟರ್ ಮ್ಯಾರಥಾನ್ ಈ ಸಂದರ್ಭ ನಡೆಯಲಿದೆ ಎಂದವರು ಹೇಳಿದರು. ವಿವಿಧ ರೀತಿಯ ಮಕ್ಕಳಿಗೆ ಪೂರಕವಾದ ಸ್ಪರ್ಧೆಗಳು, ಬಹುಮಾನಗಳ ಜೊತೆಗೆ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅವಳಿ ಮಕ್ಕಳಿಗೂ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಸುಮಾರು 10 ಅವಳಿ ಮಕ್ಕಳು ನೋಂದಾಯಿಸಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 6361579485 ಸಂಪರ್ಕಿಸಬಹುದು ಎಂದವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ 200 ಪ್ರಮುಖ ಪ್ರೀತಂ ಪೊನ್ನಪ್ಪ ಅವರು ಉಪಸ್ಥಿತರಿದ್ದರು. ಕನಿಷ್ಠ ವೆಚ್ಚದಲ್ಲಿ ಪ್ರತಿಯೊಂದು ಕುಟುಂಬದ ಆರ್ಥಿಕ ಸುಭದ್ರತೆಗಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಹೊಂದುವಂತೆ ನೋಡಿಕೊಳ್ಳಬೇಕು ಎಂದು ಮೂಲಸೌಕರ್ಯ ಅಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಡಾ ವಿಶಾಲ್ ಆರ್ ಅವರು ಸಲಹೆ ನೀಡಿದ್ದಾರೆ. ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಾಮಾಜಿಕ ಭದ್ರತೆ ಒದಗಿಸುವ ಪ್ರಧಾನಮಂತ್ರಿ ಭೀಮಾ ಯೋಜನೆಗಳು ಪ್ರತಿಯೊಬ್ಬರ ಕುಟುಂಬಕ್ಕೆ ಕನಿಷ್ಠ ವೆಚ್ಚದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತೆ. ಇವುಗಳನ್ನು ಪ್ರತಿಯೊಬ್ಬರು ಹೊಂದುವ ಹಾಗೆ ನೋಡಿಕೊಳ್ಳಬೇಕು ಎಂದವರು ತಿಳಿಸಿದರು. ಜೀವನದ ಅನಿಶ್ಚಿತತೆಯ ವಿರುದ್ದ ರಕ್ಷಣೆಗಾಗಿಯೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿತಿಯ ಅಡತನೆಯನ್ನು ಮೀರಿ ಜೀವನದ ಎಲ್ಲ ಹಂತದಲ್ಲಿ ವ್ಯಕ್ತಿಗಳಿಗೆ ಸುರಕ್ಷತಾ ಜಾಲವನ್ನು ವಿಸ್ತರಿಸುತ್ತದೆ. ಅಲ್ಪ ವಿಮಾ ಮೊತ್ತವನ್ನು ಪಾವತಿಸುವುದರೊಂದಿಗೆ ಈ ಯೋಜನೆಗಳ ಮೂಲಕ ತ್ವರಿತವಾಗಿ ಪ್ರಯೋಜನಗಳನ್ನು ಪಡೆಯಬಹುದು. ಅನಿರೀಕ್ಷಿತ ಅಪಘಾತ ಮತ್ತು ಅಂಗವೈಕಲ್ಯದ ವಿರುದ್ದ ಇವು ಆರ್ಥಿಕ ರಕ್ಷಣೆ ಒದಗಿಸುತ್ತವೆ ಎಂದು ಹೇಳಿದೆ. ಇನ್ನು ಪ್ರವಾಸೋದ್ಯಮವು ಸ್ಥಳೀಯ ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡುತ್ತೆ. ಇದಕ್ಕೆ ಪೂರಕವಾಗಿ ನಮ್ಮಲ್ಲಿನ ಕಡಲ ಕಿನಾರೆಗಳು, ಧಾರ್ಮಿಕ ಕೇಂದ್ರಗಳು, ನೈಸರ್ಗಿಕ ಸ್ಥಳಗಳು ಇವೆ. ಇವು ಜನರನ್ನು ಹೆಚ್ಚು ಆಕರ್ಷಿಸುತ್ತವೆ. ಆದ್ದರಿಂದ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ದಿಗೆ ಒತ್ತು ನೀಡಬೇಕು ಎಂದು ಮೂಲಸೌಕರ್ಯ ಅಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಡಾ ವಿಶಾಲ್ ಆರ್ ಅವರು ಹೇಳಿದರು. ಕೇಳುಗ್ರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಷ್ಟೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫಲ್ಲಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಕೇಳುಗ್ರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ಡಾಕ್ಟರ್ ಯಶ್ಚಿತಾ ಅವರಿಂದ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಸಂಘಟನ್ ಬಗ್ಗೆ ಮಾತುಗಳು ಪ್ರಸಾರವಾಗುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ ಪ್ರಸಾರ, 9:30 ಕನ್ನಡ ಕಾರ್ಯಕ್ರಮ ಪ್ರಸಾರ, 10:00 ತಾಳು ಉಮಾಳು ನೇರ ಪ್ರಸಾರ ಮೂಡಿಬರುತ್ತೆ. 11:00 ಯಕ್ಷಗಾನ ಗಿರಿಜ ಕಲ್ಯಾಣ ಭಾಗ 4 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ಮುಗಪುಂಚ ನಾಟಕ ಭಾಗ 4 ಪ್ರಸಾರ, 12:00 ತುಳು ಹಾಡುಗಳು, 12:30 ಬಾವಲ ಹರಿ, 1:00 ಜನಪದ ಹಾಡುಗಳು ಪ್ರಸಾರ, 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, 4:00 ಕಲಾಸಾರಂಗ್, 6:00 ರೇಡಿಯೋ ಸಂಜೆ ನೇರ ಪ್ರಸಾರ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದೆಯಿಂದ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್.
1: ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇಂದು ನಾನು ಡಾಕ್ಟರ್ ಯಶ್ವಿತಾ, ತಜ್ಞ ವೈದ್ಯೆ, ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು, ತಮಗೆ ವೃಕ್ಷ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಬಯಸುತ್ತೇನೆ. ಈ ವರ್ಷ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಘೋಷವಾಕ್ಯವು ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಆಯುರ್ವೇದದ ಪಾಲನೆ ಮನುಷ್ಯರಿಗೆ ಎಷ್ಟು ಮುಖ್ಯವೋ ಗಿಡಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಇದು ಅತಿ ಮುಖ್ಯವಾಗಿದೆ. ಸೊ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತದ ಪುರಾತನ ಜ್ಞಾನ ಪದ್ಧತಿಗಳ ಒಂದು ಅಪರೂಪ ಮತ್ತು ಅತ್ಯಂತ ಪ್ರಮುಖ ಶಾಖೆಯ ಬಗ್ಗೆ ಮಾತನಾಡಲಿದ್ದೇನೆ. ಇದು ವೃಕ್ಷ ಆಯುರ್ವೇದ. ಅಂದ್ರೆ ಆಯುರ್ವೇದದ ಮೂಲಕ ಗಿಡಮರಗಳನ್ನು ಹೇಗೆ ಸಂರಕ್ಷಿಸಬಹುದು? ಹೌದು, ಆಯುರ್ವೇದ ಹೇಗೆ ಮಾನವನ ದೇಹ ಹಾಗೂ ಮನಸ್ಸನ್ನು ಆರೋಗ್ಯಕರವಾಗಿ ಉಳಿಸಲು ಮಾರ್ಗದರ್ಶಿಸುತ್ತದೋ ಹಾಗೆಯೇ ವೃಕ್ಷಾಯುರ್ವೇದ ಮರಗಳು, ಬೆಳೆಗಳು ಮತ್ತು ಅರಣ್ಯಗಳ ಆರೋಗ್ಯ ಕಾಪಾಡುವ ಮಾರ್ಗಗಳನ್ನು ತಿಳಿಸುತ್ತದೆ. ಸೊ ವೃಕ್ಷ ಆಯುರ್ವೇದ ಎಂಬುದು ಪುರಾತನ ಭಾರತದಲ್ಲಿ ಇದು ರೂಪುಗೊಂಡ ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ. ಇದು ಅಗ್ನಿ ಪುರಾಣದ ಒಂದು ಅಂಶವೂ ಹೌದು. ಹಾಗೂ ಈ ಶಾಸ್ತ್ರವನ್ನು ಸುರಪಾಲ ವೃಕ್ಷಾಯುರ್ವೇದ ಎಂಬ ಪಠ್ಯದಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ವಿವರಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗ್ತದೆ. ಅಂದ್ರೆ ಕ್ಷಾರಂಧರ ಸಂಹಿತ ಆಗ್ಬೋದು, ಧನ್ವಂತರಿ ನಿಘಂಟು, ರಾಜ ನಿಘಂಟು, ಹಾಗೆ ಪುರಾತನ ಗ್ರಂಥಗಳಲ್ಲಿ ಇವುಗಳ ಒಂದು ಅಂಶವನ್ನು ನಾವು ಪಡಿಬಹುದಾಗಿದೆ. ಸೊ ಇದರಲ್ಲಿ ನಾವು ಮೇನ್ ಆಗಿ ಏನ್ ಕಾಣಬಹುದು ಈ ವೃಕ್ಷ ಆಯುರ್ವೇದದಲ್ಲಿ ಅಂದ್ರೆ, ಆರೋಗ್ಯಕರ ಮರಗಳು ಮತ್ತು ಬೆಳೆಗಳನ್ನು ಬೆಳೆಯುವ ವಿಧಾನ, ಸೊ ನೈಸರ್ಗಿಕ ಮಣ್ಣಿನ ನಿರ್ವಹಣೆ, ಸಸ್ಯ ರೋಗಗಳ ತಡೆ ಮತ್ತು ಚಿಕಿತ್ಸೆ, ಋತುಕಾಲದ ಪ್ರಕಾರ ಮರಗಳ ಆರೈಕೆ, ಮನುಷ್ಯ ಮತ್ತು ಸಸ್ಯ ನಡುವಿನ ಭಾವನಾತ್ಮಕ ಸಂಪರ್ಕ, ಅಂದ್ರೆ ಗಿಡಗಳಿಗೂ ಮನುಷ್ಯನ ರೀತಿಯ ಆರೈಕೆ ತುಂಬಾ ಮುಖ್ಯ. ಸೊ ಇದರಲ್ಲಿ ನಮಗೆ ಏನು ಸೂಕ್ಷ್ಮವಾಗಿ ನೋಡಿದ್ರೆ, ಚರಕ ಸುಶ್ರುತರು ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯವನ್ನು ವಿವರಿಸಿದ ಹಾಗೆಯೇ ವೃಕ್ಷಾಯುರ್ವೇದ ವೃಕ್ಷಗಳ ಅಂದ್ರೆ ವೃಕ್ಷದಲ್ಲಿರುವ ಬೇರು, ಎಲೆ, ರಸ, ಕಾಂಡ, ಹೂವು, ಹಣ್ಣು ಇವುಗಳ ಸಂಪೂರ್ಣ ಆರೈಕೆಯ ಬಗ್ಗೆ ವಿವರಿಸುತ್ತದೆ. ಸೊ ಇದರಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಎಷ್ಟು ಹೋಲಿಸ್ಟಿಕ್ ಆಗಿತ್ತು ಎಂಬುದನ್ನು ನಾವು ಕಾಣಬಹುದು. ಅದು ಕೇವಲ ವ್ಯಕ್ತಿಯ ಆರೋಗ್ಯವಲ್ಲದೆ ಸಂಪೂರ್ಣ ಪರಿಸರದ ಸಮತೋಲನೆಯ ಬಗ್ಗೆನೂ ಪರಿಗಣಿಸುತ್ತದೆ. ಸೊ ಈಗ ಆಯುರ್ವೇದದಲ್ಲಿ ನಾವು ನೋಡುವುದಾದ್ರೆ ಎಲ್ಲವೂ ಒಂದು ಪಂಚಮಹಾಭೂತಗಳ ಸಂಕೀರ್ಣವಾಗಿದೆ ಅಂತ ನಾವು ಹೇಳ್ತೇವೆ. ಸೊ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ತತ್ವಗಳಿಂದ ಕೂಡಿರ್ತದೆ. ಸಸ್ಯಗಳು ಕೂಡ ಮನುಷ್ಯರಂತೆ ಅವುಗಳಲ್ಲಿ ದೋಷಗಳು, ಧಾತುಗಳು ಮತ್ತೆ ಅಗ್ನಿಯು ಇರುತ್ತದೆ. ಸೊ ಹೇಗೆ ಅಂದ್ರೆ, ಬೇರುಗಳು ಅದು ಅದರ ಜೀರ್ಣಾಂಗವಾಗಿವೆ, ಇದರಿಂದ ಆಹಾರಗಳು ಹೀರಿಕೊಳ್ತದೆ. ಇನ್ನು ಮರದ ಕಾಂಡ ಅಂದ್ರೆ ದೇಹದ ಅಸ್ಥಿತರ, ಇದು ಗಿಡದ ಅಥವಾ ವೃಕ್ಷದ ರಸ ಅಂದ್ರೆ ರಕ್ತ ಅಂದ್ರೆ ಪೋಷಕಗಳನ್ನು ಇದರಿಂದ ಹರಡ್ತದೆ. ಸೊ ಎಲೆಗಳು ಒಂದು ಉಸಿರಾಟದ ಅಂಶಗಳು, ಸೂರ್ಯಕಾಂತಿಯನ್ನು ಇದು ಹೀರಿಕೊಳ್ತದೆ. ಇನ್ನು ಬಂದು ಹೂ ಮತ್ತು ಹಣ್ಣುಗಳು ಪುನರ್ಜನನದ ಅಂಗಗಳು. ಹೀಗಾಗಿ ಸಸ್ಯದ ಆರೈಕೆ ಅನ್ನೋದು ಜೀವಿಯ ದೇಹದ ಆರೈಕೆಯಂತೆಯೇ ಮತ್ತೆ ನಾಜೂಕಾಗಿ ಮತ್ತೆ ಸಹಜವಾಗಿ ಮಾಡಬೇಕಾಗಿದೆ. ಸೊ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂದು ನಾವು ಈ ವಿಷಯವನ್ನು ಏಕೆ ಚರ್ಚಿಸಬೇಕು ಅಂತ. ಸೊ ಇಂದಿನ ಕೃಷಿಯಲ್ಲಿ ನಾವು ಈ ನೈಸರ್ಗಿಕ ಪದ್ಧತಿಗಳನ್ನು ಮರೆತಿದ್ದೇವೆ. ಬರೀ ಈ ರಾಸಾಯನಿಕ ರಸಗೊಬ್ಬರ, ಪೆಸ್ಟಿಸೈಡ್ಸ್ಗಳು, ಅದರಿಂದ ಬಳಕೆ ಮಾಡಿ ಈ ಮಣ್ಣು ಜೀವಜಾಲ ಪಕ್ಷಿ ಮನುಷ್ಯ ಎಲ್ಲರಿಗೂ ಹಾನಿಕಾರಕವಾಗಿದೆ. ಸೊ ವೃಕ್ಷಾಯುರ್ವೇದ ಇದಕ್ಕೆ ಪರ್ಯಾಯ ಮಾರ್ಗವಾಗಿದೆ. ಇದು ಸಹಜ ಪರಿಸರ ಸ್ನೇಹಿ ಮತ್ತು ಸುದೀರ್ಘಕಾಲಿಕ ಪರಿಹಾರವನ್ನು ನೀಡುತ್ತದೆ. ಸೊ ವೃಕ್ಷಾಯುರ್ವೇದದಲ್ಲಿ ನಿರೂಪಿಸಲಾದ ಪ್ರಮುಖ ಅಂಶಗಳು ಇಂದಿನ ಕಾಲಮಾನಕ್ಕೂ ಅದು ಪ್ರಚಲಿಕೆಯಲ್ಲಿರುತ್ತದೆ. ಅಂದ್ರೆ ಈಗ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮತ್ತು ಸಿದ್ಧತೆ. ಸೊ ಆಯುರ್ವೇದದ ಮಣ್ಣು ಅದರ ರುಚಿ ಪರಿಮಳ ಹಾಗೂ ಸಂವೇದನದ ಆಧಾರದಲ್ಲಿ ನಾವು ವರ್ಗೀಕರಿಸುತ್ತೇವೆ. ಈಗ ಎಕ್ಸಾಂಪಲ್ ಆಗಿ ಸಿಹಿಯಾದ ಕಪ್ಪು ಮಣ್ಣು ಔಷಧೀಯ ಸಸ್ಯಗಳಿಗೆ ಉತ್ತಮವಾಗುತ್ತದೆ. ಸೊ ಇಂತಹ ಮಣ್ಣುಗಳ ಸಿದ್ಧತೆಯನ್ನು ನಾವು ರಸಗೊಬ್ಬರ ಬೂದಿ ಮತ್ತು ಕಾಂಪೋಸ್ಟ್ಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಬಹುದಾಗ್ತದೆ. ಇಂದಿನ ವಿಜ್ಞಾನವು ಇದಕ್ಕೆ ಪೂರಕವಾಗಿದೆ. ಅಂದ್ರೆ ಈಗಿನ ಈ ಕೃಷಿಯದಲ್ಲಿಯೂ ಸಹ ನಾವು ನೋ ಟಿಲ್ಟ್ ಫಾರ್ಮಿಂಗ್, ಕವರ್ ಕ್ರಾಪ್ಸ್ ಇಂಥವುಗಳಿಗೆಲ್ಲ ಆದ್ಯತೆ ನೀಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಹೋಗಿ ಈ ಸಸ್ಯಗಳ ಬೀಜ ಸಂಸ್ಕರಣೆ. ಸೊ ಈ ಬೀಜಗಳನ್ನು ಗೋಮೂತ್ರದ ಮಿಶ್ರಣದಲ್ಲಿ ನಾವು ನೆನೆಸುವುದರಿಂದ ಅದರ ಉಗಮ ಶಕ್ತಿ ಹೆಚ್ಚುತ್ತದೆ. ಸೊ ಇದಲ್ಲದೆ ನಿಂಬೆ ಅರಶಿನ ಅಥವಾ ಗೋಮಯ ತುಪ್ಪ ಹಾಲು ಬೆಲ್ಲಗಳಿಂದ ಈ ಬೀಜ ಸಂಸ್ಕರಣೆ ಮಾಡಿದ್ದಲ್ಲಿ ಅದರ ಬೆಳೆಯು ಚೆನ್ನಾಗಿ ಬರ್ತದೆ. ಸೊ ಇಂದಿನ ಕೃಷಿಯಲ್ಲಿ ಇದಕ್ಕೆ ಬೀಜ ಕೋಟಿಂಗ್ ಮತ್ತು ಜೈವಿಕ ಇನಾಕ್ಯುಲೇಷನ್ ಬಳಸಲಾಗುತ್ತದೆ. ಇನ್ನು ಮುಂದೆ ಹೋಗಿ ನಕ್ಷತ್ರ ಆಧಾರಿತ ಕಲ್ಟಿವೇಷನ್. ಅಂದ್ರೆ ಚಂದ್ರಮಾಸದ ದಿನಗಳು ಮತ್ತು ನಕ್ಷತ್ರಗಳನ್ನು ಆಧರಿಸಿ ಬೆಳೆ ಬೆಳೆಸುವುದು, ಇದೆಲ್ಲದರ ಮಾರ್ಗದರ್ಶನ ವೃಕ್ಷಾಯುರ್ವೇದದಲ್ಲಿ ವಿವರಿಸಿದ್ದಾರೆ. ಸೊ ಇದನ್ನು ಇಂದಿನ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮೈಕ್ರೋಬಯಾಲ್ ಗುಣಗಳಿಗೆ ಇದು ಹೇಗೆ ಅಂತ ಹೇಳಿ ಇದರ ಬಗ್ಗೆನೂ ಅಧ್ಯಯನ ಮಾಡ್ತಾ ಇದೆ. ಸೊ ಮುಂದೆ ಹೋಗಿ ನೈಸರ್ಗಿಕ ಗೊಬ್ಬರ, ಈ ಜೀವಾಮೃತ ಪಂಚಗವ್ಯ ಇತ್ಯಾದಿ ಗೋಮಯ ಗೋಮೂತ್ರ ಇವುಗಳಿಂದ ತಯಾರು ಮಾಡುವ ಹೇಗೆ ನಾವು ನೈಸರ್ಗಿಕ ಗೊಬ್ಬರವನ್ನು ತಯಾರು ಮಾಡಬಹುದು ಎಂಬುದರ ಬಗ್ಗೆಯೂ ಸಹ ಈ ವೃಕ್ಷಾಯುರ್ವೇದದಲ್ಲಿ ತಿಳಿಸಿದ್ದಾರೆ. ಸೊ ಈಗಿನ ಕಾಲದಲ್ಲಿಯೂ ಸಹ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ವರ್ಮಿ ಕಂಪೋಸ್ಟ್, ಬಯೋಫರ್ಟಿಲೈಸರ್ಸ್ ಹೀಗೆ ಇವುಗಳೆಲ್ಲ ಬಳಕೆಯಲ್ಲಿದೆ. ಇನ್ನು ಮುಂದೆ ಈ ಗಿಡಗಳ ಕಾಯಿಲೆಗಳ ಬಗ್ಗೆನೂ ಈ ಶಾಸ್ತ್ರದಲ್ಲಿ ವಿವರಣೆ ಆಗಿದೆ. ಅಂದ್ರೆ ಉದಾಹರಣೆಗೆ ಗಿಡದಲ್ಲಿ ಸ್ತಬ್ಧತೆ ಅಥವಾ ಗಟ್ಟಿತನ, ಇದು ಗಾಳಿಯ ಅತಿಮಟ್ಟ ಅಥವಾ ನೀರಿನ ಕೊರತೆಯಿಂದ ಆಗಿರಬಹುದು. ಅಥವಾ ಗಿಡ ಬಾಡಿಕೆ ಆಗುವುದು ಅಂದ್ರೆ ತೇವದ ಕೊರತೆ ಅಥವಾ ತೀವ್ರ ಉಷ್ಣತೆಯಿಂದ ಆಗಿರಬಹುದು. ಅಥವಾ ಗಿಡದಲ್ಲಿರುವ ಗಾಯಗಳು, ಇದು ಭೌತಿಕ ಹಾನಿ ಅಥವಾ ಹುಳುಗಳಿಂದ ಆಗಿರಬಹುದು. ಅಥವಾ ಗಿಡದಲ್ಲಿ ಬಣ್ಣ ಬದಲಾವಣೆ ಆಗುವುದು, ಇದು ಕೆಲವು ಪೋಷಕಾಂಶಗಳ ಕೊರತೆಯಿಂದ ಆಗಿರಬಹುದು. ಸೊ ಇದರ ಎಲ್ಲದಕ್ಕೆ ಪರಿಹಾರವೂ ಸಹ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಔಷಧೀಯ ಲೇಪನ ಮಾಡುವುದಾಗ್ಲಿ, ತ್ರಿಫಲ ಕಷಾಯ ಸ್ಪ್ರೇ ಅಥವಾ ಗೋಮೂತ್ರ ನಿಂಬೆಹಣ್ಣಿನ ಸ್ಪ್ರೇ, ಇವು ಎಲ್ಲವೂ ಸಿಂಪಲ್ ಹಾಗೂ ತುಂಬಾ ಪರಿಹಾರ ಸ್ನೇಹಿಯಾಗಿದ್ದು ಅದರ ಮಣ್ಣಿನ ದೀರ್ಘಕಾಲೀನ ಆರೋಗ್ಯವನ್ನು ಇದು ಬೆಳೆಸುತ್ತದೆ. ಇಂದಿನ ವೈಜ್ಞಾನಿಕ ಇದರಲ್ಲಿ ಇದನ್ನು ಐಪಿಎಂ ಅಂದ್ರೆ ಇಂಟಗ್ರೇಟಿವ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿ ಅಥವಾ ಬಯೋಪೆಸ್ಟಿಸೈಡ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಇನ್ನು ನಾವು ನಮ್ಮ ಈ ವೃಕ್ಷಾಯುರ್ವೇದದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಗಿಡ ಮರಗಳ ಆರೈಕೆಗೆ ಸಂಬಂಧಿಸಿದ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬಹುದಾದ ಹಲವಾರು ಸರಳ ಸಲಹೆಗಳು ಉಲ್ಲೇಖಗೊಂಡಿದೆ. ಇದರಲ್ಲಿ ಕೆಲವುಗಳನ್ನು ನಿಮಗೆ ನಾನು ತಿಳಿಸಲು ಬಯಸುತ್ತೇನೆ. ಅಂದ್ರೆ ಈಗ ಬೆಳೆ ಬಿತ್ತುವುದಕ್ಕೂ ಮೊದಲು ಮಣ್ಣನ್ನು ಒಳ್ಳೆಯದಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಸೂರ್ಯನ ಬೆಳಕಿಗೆ ಒಣಗಲು ಬಿಡಬೇಕು. ವಾರದಲ್ಲಿ ಒಂದು ಬಾರಿಯಾದರೂ ಮಣ್ಣನ್ನ ಸಡಿಲ ಮಾಡಿ ಬೇರುಗಳಿಗೆ ಗಾಳಿ ತಲುಪುವಂತೆ ಮಾಡಿ ತಿಂಗಳಲ್ಲಿ ಒಂದು ಬಾರಿ ಜೀವಾಮೃತ ಹಾಕಿ ಒಣ ಎಲೆಗಳನ್ನು ಕುಟ್ಟಿ ಮಣ್ಣಿಗೆ ಮಿಶ್ರಣ ಮಾಡಿ ಇದರಿಂದ ಸಹ ಮಣ್ಣು ಜೀವಂತವಾಗಿರ್ತದೆ. ನೀರಾವರಿ ವಿಧಾನಗಳನ್ನು ಹೇಳಬೇಕಾದ್ರೆ ಅದರಲ್ಲಿ ನಾವು ಬೆಳಿಗ್ಗೆ ಅಥವಾ ಸಂಜೆ ತಂಪಾದ ಸಮಯದಲ್ಲಿ ನೀರು ಹಾಕುವುದು ಉತ್ತಮ. ಬೇರು ಭಾಗಕ್ಕೆ ಮಾತ್ರ ನೀರನ್ನು ಹಾಕಿ ಎಲೆಗಳಿಗೆ ನೀರು ಹಾಕುವುದನ್ನು ತಪ್ಪಿಸಬಹುದು. ಇನ್ನು ಗೊಬ್ಬರದ ಬಳಕೆ, ಯಾವುದೆಲ್ಲ ಗೊಬ್ಬರದ ಬಳಕೆ ಮಾಡಬಹುದು? ಈ ಹಸುಮೂತ್ರ, ಜೇನುತುಪ್ಪ, ಮೊಸರು, ತೆಂಗಿನ ನೀರು, ಇದರಿಂದ ಸಿದ್ಧಪಡಿಸಿದ ನೈಸರ್ಗಿಕ ಗೊಬ್ಬರವನ್ನು ಬಳಸುವುದು ಉತ್ತಮ. ಇವುಗಳಿಂದ ತಯಾರಾದ ಬಯೋಫರ್ಟಿಲೈಸರ್ಸ್ ಗಿಡಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ಸೊ ವಾರದಲ್ಲಿ ಒಂದು ಬಾರಿ ಈ ಒಣ ಎಲೆಗಳನ್ನು ಒಣಕೊಂಬೆಗಳನ್ನು ತೆಗೆದುಹಾಕಿ ಕೀಟ ಕಂಡರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕ ಕೀಟನಾಶಕ ಅಂದರೆ ನಿಂಬೆ ಎಲೆ, ಕರಿಬೇವು, ಬೆಳ್ಳುಳ್ಳಿ ದ್ರಾವಣ ಸಿಂಪಡಿಸಿ ಮತ್ತೆ ಮುಖ್ಯವಾಗಿ ಈ ಗಿಡಗಳೊಟ್ಟಿಗೆ ನಾವು ಮಾತಾಡಬೇಕು. ಈ ಗಿಡಗಳೊಟ್ಟಿಗೆ ಮಾತಾಡಿದಷ್ಟು ಇದು ಅದರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ವೃಕ್ಷಾರ್ಯದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಬಿತ್ತನೆ ಮತ್ತು ಕೊಯ್ಲು ಸಮಯ. ಈ ಚಂದ್ರನ ಹಂತವನ್ನು ಗಮನಿಸಿ ಬಿತ್ತನೆ ಮಾಡಿದರೆ ಉತ್ತಮ ಬೆಳೆ ಬರುತ್ತದೆ ಎಂದು ಈ ಗ್ರಂಥವು ತಿಳಿಸುತ್ತದೆ. ಈ ಶ್ರಾವಣ ಭಾದ್ರಪದ ಕಾಲದಲ್ಲಿ ಗಿಡ ನೆಡುವುದು ಹೆಚ್ಚು ಶ್ರೇಷ್ಠ. ಗಿಡಗಳನ್ನು ದೇವರ ರೂಪವಾಗಿ ಪೂಜಿಸುವುದು, ಅವುಗಳಲ್ಲಿ ಮಾತುಗಳಿಂದ ಪ್ರೀತಿಯನ್ನು ತೋರಿಸುವುದು ಸಹ ವೃಕ್ಷಾಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಅದಲ್ಲದೆ ನಾವು ತೋಟದಲ್ಲಿ ತುಳಸಿ, ಬಿಲ್ವ, ಅಶ್ವತ್ಥ ಗಿಡ ನೆಟ್ಟು ಇದರಿಂದ ನಮ್ಮ ವಾತಾವರಣ ಶುದ್ಧವಾಗಿರುತ್ತದೆ. ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಗಿಡಗಳಿಗೆ ಹಾಲು, ಮೊಸರು, ಜೇನು ಅಥವಾ ಗಂಗಾಜಲ ಸಿಂಪಡಿಸಿ ಇದರಿಂದ ಅದರ ಪೌಷ್ಟಿಕಾಂಶ ಹೆಚ್ಚುತ್ತದೆ. ಅದಲ್ಲದೆ ವಸಂತ ಪಂಚಮಿ ದಿನ ಒಂದು ಸಲ ಒಂದು ಹೊಸ ಗಿಡ ನೆಡುವ ಒಂದು ನಮ್ಮ ಒಂದು ಡಿಸಿಷನ್ ಮಾಡಬೇಕಾಗ್ತದೆ ನಾವು. ಸೊ ಗಿಡಗಳ ನೆರಳಿನಲ್ಲಿ ಧ್ಯಾನ ಮಾಡಿ ಇದು ಸಹ ನಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಹ ಈ ಗಿಡಗಳ ಬಗ್ಗೆ ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸ್ ಅನ್ನ ನಾವು ಬೆಳೆಸಬೇಕಾಗಿದ್ದಲ್ಲಿ ಮಕ್ಕಳಲ್ಲಿ ಒಂದು ಮರಕ್ಕಾದರೂ ನೀರು ಹಾಕುವ ಸಂಪ್ರದಾಯವನ್ನು ಬೆಳೆಸಿದರೆ ಇದು ಅವರಿಗೆ ಮರಗಳ ಮೇಲೆ ಅವರಿಗೆ ಪ್ರೀತಿಯ ಕನೆಕ್ಷನ್ ಅನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂದ್ರೆ ಈ ಮರಗಳು ಕುಟುಂಬದ ಸದಸ್ಯರಂತೆಯೇ ನಾವು ಕಾಣ್ತೇವೆ. ಅಂದ್ರೆ ಈ ಅಶ್ವತ್ಥ, ವಟವೃಕ್ಷ, ತುಳಸಿ ಇವೆಲ್ಲ ಪವಿತ್ರ ಮರಗಳಾಗಿದ್ದು ಜನರು ಇಂದಿಗೂ ದಿನನಿತ್ಯ ಅದಕ್ಕೆ ನೀರು ಹರಿಸಿ ಪ್ರಾರ್ಥಿಸಿ ಆರಾಧಿಸ್ತಾರೆ. ಸೊ ಸಸ್ಯಗಳು ಸಂಗೀತ, ಮಾತು ಮತ್ತು ಸ್ಪರ್ಶಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಇಂದಿನ ವಿಜ್ಞಾನವೂ ಸಹ ಇದನ್ನು ದೃಢೀಕರಿಸಿದೆ. ಪ್ರೀತಿ ಮತ್ತು ಸೌಮ್ಯತೆಯಿಂದ ಸಸ್ಯಗಳು ಚೈತನ್ಯವನ್ನು ಹೊಂದುತ್ತದೆ. ಹಾಗಾಗಿ ವೃಕ್ಷ ಆಯುರ್ವೇದದಲ್ಲಿ ವನ ಸಂರಕ್ಷಣೆ ಎಂದರೆ ನಮ್ಮ ಆರೋಗ್ಯದ ಸಂರಕ್ಷಣೆಯಷ್ಟೇ ಮಹತ್ವಪೂರ್ಣ. ಈ ವಿಜ್ಞಾನವನ್ನು ನಾವು ತಿಳಿದು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ವೃಕ್ಷಾಯುರ್ವೇದ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತದೆ. ಯಾಕಂದ್ರೆ ಈಗ ನಮ್ಮ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವೇ ಮುಖ್ಯ ಕಾರಣವಾಗ್ತದೆ. ಸೊ ಈ ಆಹಾರವನ್ನು ನಾವು ಪರಿಸರದಿಂದ ಪಡೆದುಕೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಲ್ಲಿ, ಅದರ ಅಂಕಿಅಂಶಗಳನ್ನು ಪಾಲನೆ ಮಾಡಿದ್ದೇ ಆದಲ್ಲಿ ಮನುಷ್ಯರು ಆರೋಗ್ಯವಾಗಿ ಬಾಳ್ಬಹುದು. ಇದರಿಂದ ನಾನು ನಿಮ್ಮೆಲ್ಲರಿಗೂ ಈ ವೃಕ್ಷಾಯುರ್ವೇದ ಎಂಬ ಒಂದು ಪುಸ್ತಕವನ್ನು ಎಲ್ಲರೂ ಓದಿ ನಿಮ್ಮ ದಿನನಿತ್ಯದಲ್ಲಿ ಇದನ್ನ ಅಳವಡಿಸಿ ಅಂತ ಕೇಳಲು ಬಯಸುತ್ತೇನೆ. ಧನ್ಯವಾದ.
0: ಶ್ರೋತೃಗಳೇ, ಇದುವರೆಗೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್ ಅವರ ಮಾತುಗಳನ್ನ ಆಲಿಸಿದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ವಿವೇಚನೆ ಚಿಂತನೆ ಪಿನ್ನೆ ಅಧ್ಯಯನದ ಮುಖಾಂತರ ಕಾನೋಗು ಸಾಧ್ಯ ಅವರು ದುನಿಯಾವುಡು ಸೃಷ್ಟಿ ಆಕ್ಯದಾಯ ಇಲಾಹ ಇನ್ಸಾನ್ಗೆ ಸಮಾತುಡು ಮಾರ್ಗದರ್ಶನ ಕೊಡ್ತುಡ ಚೆಲ್ರದ ನೇರ ತತ್ವ ಸಂಹಿತಂಗ ಧರ್ಮ ಗ್ರಂಥಂಗ ಇನ್ಸಾನ್ಡು ಜೀವನತ್ತಿಗೆ ಬೇನ್ಮಾಯತರ ಮಾರ್ಗದರ್ಶನ ಕೊಡ್ತುಡು ಪಿನ್ನ ಕೊರ್ತೊಂಡು ಕೂಡ ಉಂಡು ಮನುಷ್ಯನಾಯವನಿಗೂ ನಲ್ಲು ವಿವೇಚನಡು ಪಿನ್ನ ತಿಳುವಳಿಕಿಡು ಶಕ್ತಿ ಉಂಡೇ ಉಂಡು ನಲ್ಲು ನಲ್ಲು ಬಿಸಿಯತ್ತೆ ತೆರೆಯುಳ್ಳದಾಯ ಎಲ್ಲ ಅವಕಾಶ ಮನುಷ್ಯಮಾರ್ಗು ಉಂಡು ಅದರ ಮುಖಾಂತರಮೇ ಜೀವನತ್ವ ನೇರಾಯ ಉದ್ದೇಶತ್ತೆ ಅರಿಞ್ಞಿಟ್ಟು ಅದರ ಪೋಲೆ ನಡುಕುಡೋ ಜವಾಬ್ದಾರಿ ಕೂಡ ಅವಂಡದಾಯಿಟಿಕ್ಕಿಡು ಜೀವನದಲ್ಲಿ ಇಂಗಂತೂ ಎಲ್ಲ ಜವಾಬ್ದಾರಿ ನೊರ್ಞಪ್ಪ ಜೀವನ ಚೆಲ್ರದು ಶ್ರದ್ಧೆ ಉಳ್ಳ ಜೀವನ ಇಟ್ಟು ಪೋಂಡು ಈ ಶ್ರದ್ಧೆ ಉಳ್ಳ ಜೀವನದಲ್ಲಿ ಇನ್ಸಾನು ನಲ್ಲದಡೆ ಪಿಡ್ಚಿಟ್ಟು ಬೆಡಕಡೆ ಬುಟ್ಟುಟ್ಟು ಜೀವನ ರಥತ್ತೆ ಮುನ್ನಲು ಕೊಂಪೋಂಡದು ಅವಂಡು ಕರ್ತವ್ಯ ಕೂಡ ಆಯಿಟಿಕ್ಕಿಡು ಅದಕ್ಕಾಯಿಟ್ಟೆ ಮನುಷ್ಯ ಒರ್ ನೀತಿಯುತ ಆಯು ಚೌಕಟ್ಟಲು ತಂಡ ಜೀವನತ್ತು ರೂಪಿಸಿಡು ನಲ್ಲೋ ಈ ಜೀವನತ್ತಲು ಸುಖ ದುಃಖ ನೊಂಬಲ ಸಂದೋಲ ಬುಲ್ಪು ಚಿರಿಕೆ ಪಿನ ಸೋಲು ಗೇಲು ಇದೆಲ್ಲ ನೊರ್ಞಪ್ಪ ಜೀವನ ಚೆಲ್ರದೆ ನಂಗೊಗರು ರಂಗಭೂಮಿಡ ಪೊಲೆ ಕಾಂಡು ಅದಲಾಯಿಟ್ಟು ಜೀವನತ್ತಲು ಮನುಷ್ಯಮಾರಗೆ ಒರ್ ಪುದ್ಧಿಯು ನಮೂಂತೋ ಅನುಭವ ಕೂಡ ಆವುಡು ಜೀವನತ್ತಲು ಜಯಿಸೋನೆಂಗೆ ನಂಗಲ್ಲ ಮುಖ್ಯಮಾಯಿಟ್ಟು ಶ್ರದ್ಧೆ ಬೇನು ಆ ಶ್ರದ್ಧೆ ಚೆಲ್ರದೆ ಜೀವನತ್ವರು ದಿಕ್ಸೂಚಿ ಆ ಶ್ರದ್ಧೆಮೇ ಜೀವನತ್ವ ಪ್ರೇರಕ ಶಕ್ತಿಯೂ ಕೂಡ ಆಯಿಟುಂಡು ಆ ಶ್ರದ್ಧೆಲಾಯಿಟ್ಟು ಜೀವನ ನಲ್ಲೇ ಆವುಡು ಜೀವನತ್ವ ಚುತ್ತಲೂ ಬೆಳಕರು ಕಾಣುಗು ಸಾಧ್ಯ ಆವುಡು ಚೆನ್ನಂಗೆ ಜೀವನ ಪ್ರಕಾಶಮಯ ಆವುಡು ನಂಗಲು ಆಸೆ ಆಕಾಂಕ್ಷೆ ಪಿನ್ನ ಆಸಕ್ತಿ ಎಲ್ಲ ಕಾರ್ಯಗತ ಆವನೆಂಗೆ ಜೀವನತ್ತಲು ಶ್ರದ್ಧೆ ಬೇನು ಆ ಶ್ರದ್ಧೆ ಚೆಲ್ರದು ಜೀವನತ್ತಲಾಕುಡು ಎಲ್ಲ ಸಾಧನೆಗೂ ಪ್ರೇರಣೆ ತಂಡು ಉತ್ತೇಜನ ತಂಡು ಅದಲಾಯಿಟ್ಟು ಎಲ್ಲಾತ್ತಡೆಯ ಜೀವನತ್ತಲು ಸಾಧಿಸೋಗು ಸಾಧ್ಯ ಅವಳು ಈ ಪೇಡಿ ಅಜ್ಞಾನ ಮನಸ್ಸಿಡ ದೌರ್ಬಲ್ಯ ಇದೆಲ್ಲ ತಿಳುವಳಿಕೆಡು ಕೊರತೆಲು ಉಂಟಾವುಡು ಆರು ತಂಡು ಸೊರಪನಿಡೆಲ್ಲ ಶ್ರದ್ಧೆಲು ಪಿನ್ನ ಉತ್ತೇಜನತ್ತಲು ಆಕಡಾನ ಅವಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು ಇದು ನೇರ ಅಂಗಂತೋ ಇನ್ಸಾನಿಗೆ ಜೀವನತ್ತಲು ಸುಲಭತ್ತಲು ಜಯಿಸೋಗು ಸಾಧ್ಯ ಅವಳು ಧೈರ್ಯ ಪಿನ್ನ ಆತ್ಮವಿಶ್ವಾಸ ಚೆಲ್ರದೆ ಮನುಷ್ಯ ಮಾರಲು ಶ್ರದ್ಧೆ ಉಂಡಾಕಡೆ ನಲ್ಲು ನಲ್ಲು ಸರ್ವಪನಿಕೆಲ್ಲ ಶ್ರದ್ಧೆಮೇ ಮೂಲಮಂತ್ರ ಆಯಿಟಿಕ್ಕಡೆ ಶ್ರದ್ಧೆಲಾಯಿಟ್ಟು ಮನುಷ್ಯ ತಂಡ ಪ್ರತಿ ಕರ್ತವ್ಯತ್ಯಂ ನಲ್ಲು ನೆಲಲು ನಿರ್ವಹಿಸಿಯುಂಟು ಪೋಂಡ ಶ್ರದ್ಧೆ ಪಿನ ಸ್ವರಾಕುಡು ಉತ್ತೇಜನ ಚೆಲ್ರದೆ ಒರೇ ಪಾವುಲಿಡು ಜಂಡು ಮೊಗ ಇನ್ನ ಪೋಲೆ ಶ್ರದ್ಧೆ ಒರುವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು ಶ್ರದ್ಧೆ ಒರುವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು ಶ್ರದ್ಧೆ ಚೆಲ್ರದೆ ಅವನಿಗೂ ತನ್ನಲ್ಲಿ ಇಲ್ಲಾತು ಶಕ್ತಿಡು ಕೊಡ್ತುಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ್ನ ಒರ್ಮೆಪಾಡು ನೊರೆಯೋಗು ಸಾಧ್ಯ ಅವಳು ಆರೊಟ್ಟುಗೂ ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ರದೆ ಇಲ್ಲ ಇದು ಗಾಂಧೀಜಿ ಚೆನ್ನ ಪಲಕ ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟುನೆಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು ಅಂಗನಮೇ ಪ್ರೋತ್ಸಾಹಂ ಬೇನು ಇವರು ವಿಶೇಷಮಾಯು ಶಕ್ತಿಡೆ ದುನಿಯಾವುಡು ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಅವಳು ಅದೇ ಶಕ್ತಿಡ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡ ಪರ ಕೊಂಪೋಯಂಗೆ ಈ ಕಲೆ ಈ ಸಾಹಿತ್ಯ ಪಿನ್ನ ಸಂಸ್ಕೃತಿ ಚೆಲ್ರ ಭೌತಿಕ ಬೆಳವಣಿಗೆಗೆ ಅದು ಕಾರಣ ಅವಳು ಶ್ರದ್ಧೆ ಪಿನ್ನ ನಂಬಿಕೆಗ ನಿಶ್ಚಿತ ಜೀವನತ್ತಲು ಒರ್ ಘನತೆ ಒರ್ ನೆಮ್ಮದಿ ಪಿನ ಭದ್ರತೆಡೆ ಇನ್ಸಾನ್ಗ ತಂಡು ಜಯಿಸಿಡೋ ಶಕ್ತಿ ತನ್ನಲ್ಲು ಇನ್ನೆಂಗು ಅಂಧ ಶ್ರದ್ಧೆಲಾಯಿಟ್ಟು ಸೋಕುಡು ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ್ ಈ ಜೀವನತ್ತಲು ಎಪ್ಪಂ ಜಯಿಸಿಲ್ಲ ನಂಗ ಎಪ್ಪಂ ನಂಗಲ್ಲಿ ಏದು ಪನಿ ಆವುಡು ಚೆಲ್ರೋ ಆತ್ಮವಿಶ್ವಾಸತ್ತೆ ಹೊಂದಿಟ್ಟಿಕ್ಕೊನೆ ಹೊರತು ನಂಗಲ್ಲಿ ಆವುಲ್ಲ ಚೆಲ್ರೋ ಅವಿಶ್ವಾಸತ್ತೆ ಮನಸ್ಸಲ್ಲಿ ಬೈಚೊಲಗು ತೀರ ಇನ್ಸಾಂಡು ಚೈತನ್ಯಮೇ ಜೀವನತ್ತಲು ಸರ್ವಸ್ವ ಆಯಿಟುಂಡು ಆ ಚೈತನ್ಯ ಆ ಇನ್ಸಾಂಡು ಹೃದಯದಲ್ಲಿ ಎಪ್ಪಂ ನೊರಿಟ್ಟಿಕ್ಕೊನು ಅವನ್ ತಂಡು ನಡವಡಿಲು ಆಚಾರ ವಿಚಾರ ತಲುಪಿನ ತಂಡು ನಾಲ್ತು ನಾಲ್ತು ಜೀವನದಲ್ಲಿ ಅದಡೆ ರೂಢಿಸಿಯಪ್ಪ ಅವನು ಜೀವನ ನಲ್ಲೇ ಅವಡು ಈ ಚೈತನ್ಯ ಚೆಲ್ರದೇ ಶ್ರದ್ಧಾತ್ಮಕ ಜೀವನತ್ತು ಪ್ರೇರಕ ಶಕ್ತಿ ಆ ಜೀವನದಲ್ಲಿ ಎಪ್ಪಂ ವಿಶ್ವಾಸ ಬೇನು ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚೆಲ್ರೋ ಓರ್ಮೆ ಇನ್ಸಾನ ಯೋನಿಗೂ ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡು ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪಂ ಇಕ್ಕೋಗುತ್ತೀರ ಆ ಪೀರ್ಸಪ್ಪಾಡ್ ಆ ಓರ್ಮೆ ಪಾಡ್ ಆ ನೇರ್ ಆ ವಿಶ್ವಾಸ ಪಿನ್ನ ಪ್ರಾಮಾಣಿಕತೆ ಜೀವನದಲ್ಲಿ ನಂಗ ಅಳವಡಿಸಿಯಪ್ಪಮೆ ನಂಗಲೆ ಆದರ್ಶ ಜೀವನಾವುಡು ಅರ್ಥಪೂರ್ಣ ಜೀವನಾವುಡು.

0: ಕೇಳುಗರೆ, ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ಪತ್ರಕರ್ತ ಶಿವಕುಮಾರ್ ಬೆಳ್ಳಿತಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲರಿಗೂ ನಮಸ್ಕಾರ. ಒಂದು ಈ ವಿಚಾರ ಇದೆಯಲ್ಲ, ಪತ್ರಿಕಾ ವೃತ್ತಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ, ಇದು ತುಂಬಾ ಗಂಭೀರವಾದ ವಿಚಾರ. ನಮಗೆ ನಮ್ಮ ಪುಣ್ಯಕ್ಕೆ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಬಹುಶಃ ಬೇರೆ ರೀತಿ ಹೋಗ್ಬಿಡ್ತಾ ಇತ್ತು, CSR ಗೆ ಹೋಗ್ಬಿಡ್ತಾ ಇತ್ತು, ಕಾರ್ಪೊರೇಟ್ ಸೋಷಿಯೋ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಡ್ತಾ ಇತ್ತು ಮೋಸ್ಟ್ಲಿ. ಅಂದ್ರೆ ಅದೊಂಥರ, ಆದ್ರೆ ನಮಗೂ ಒಂಥರ ಜವಾಬ್ದಾರಿ ಇದೆ. ಯಾಕೆಂದ್ರೆ ಪತ್ರಿಕಾ ವೃತ್ತಿ ಇದೆಯಲ್ಲ, ಅದು ನಮ್ಮ ಒಂಥರ ಹೊಟ್ಟೆ ಪಾಡನ ವಿಚಾರ. ಅದು ನಾವು ಬದುಕೋದು, ಅದನ್ನ ಆಧರಿಸಿ ನಾವು ಬದುಕ್ತಾ ಇದೀವಿ. ದಿನೇಶ್ ಅಮೀನ್ ಮಟ್ಟು ಸರ್ ಹೇಳಿದ್ರು, ಮೂರು ಹಂತ ಬರುತ್ತೆ, ಮಾಲೀಕರು, ಸಂಪಾದಕರು, ಪತ್ರಕರ್ತರು ಅಂತ. ಈಗ ನಾವು ಫಸ್ಟ್ ನಮ್ಮ ಫೀಲ್ಡ್ ಅಲ್ಲಿ ಇದೀವಲ್ಲ, ಪತ್ರಕರ್ತ ನಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡೋಣ. ಅದು ಜೊತೆಗೆ ನಾವು ಅದು ಆ ಕೆಲಸ ಮಾಡ್ತಾ ನಮಗೇನು ಹೊಣೆಗಾರಿಕೆ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಇಂಥ ವಿಚಾರಗಳಿಗೆ ನಾವು ಪ್ರತಿ ಬಾರಿ, ನಾವು ಡಿಜಿಟಲ್ ಮೀಡಿಯಾ ನಮಗೆ ಥ್ರೆಟ್ ಆಗಿದೆ, ಡಿಜಿಟಲ್ ಮೀಡಿಯಾ ಥ್ರೆಟ್ ಆಗಿದೆ ಅಂತ ಹೇಳ್ತಾನೆ ಇದೀವಿ. ಬಟ್ ಇದನ್ನ ನಾವು ಅದನ್ನ ಓವರ್ಕಮ್ ಮಾಡಕ್ ಏನೋ ಪ್ಲಾನ್ ಮಾಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ KUWJ ನಮಗೆ ವೇದಿಕೆ ಕೊಟ್ಟು ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದೆಯಲ್ಲ, ಇದು ಬಹಳ ದೊಡ್ಡತನ, ದೊಡ್ಡ ವಿಷಯ, ಬಹಳ ಮುಖ್ಯವಾದ ವಿಷಯ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ಈಗ ನಾವು ಹೇಳದಂಗೆ ಫೇಸ್ಬುಕ್ ಅಲ್ಲಿ ನಾವು ಬರ್ಕೊಂಡು ನಮಗ್ ನಾವು ಟೀಕೆ ಮಾಡ್ಕೊಂತ ಕೂತ್ಕೋಬೇಕಾಗುತ್ತೆ. ಬಟ್ ಹಾಗೆ ಇರ್ತೀವಿ ನಾವು, ಮುಂದಕ್ಕೆ ಹೋಗೋದಿಲ್ಲ ಕೂಡ. ಹಾಗಾಗಿ ಫಸ್ಟ್ ನಾನು KUWJ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಗಮನಿಸ್ದಂಗೆ ನಾವೀಗ ಎರಡು ರೀತಿಯ ಸಂಕ್ರಮಣಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀವಿ. ಒಂದು 20-25 ವರ್ಷಗಳ ಹಿಂದೆ ನಾವು ಮೊಳೆ ಜೋಡಿಸೋ ಅಂತ ಟೆಕ್ನಾಲಜಿ ಇತ್ತು. ಪತ್ರಕರ್ತ ಮೊಳೆ ಜೋಡಿಸಿದ, ಅವನೇ ವರದಿಗಾರಕ್ಕೆ ಕೊಡ್ತಾ, ಅವನು ಪತ್ರಕರ್ತ ಆಗಿದ್ದ. ಆವಾಗ ಏನಾಯ್ತು, ನಿಧಾನಕ್ಕೆ ಕಂಪ್ಯೂಟರ್ ಬರಕ್ ಶುರುವಾಯ್ತು. ಕಂಪ್ಯೂಟರ್ ಬಂದಾಗ ಇದೇ ರೀತಿ ಭಯ ಶುರುವಾಯ್ತು, ಕಂಪ್ಯೂಟರ್ ಕಲಿಯಕ್ಕಾಗಲ್ಲ, ಮತ್ತೆ ಕೆಲಸ ಕಳ್ಕೊತೀರ, ಹೇಗೆ ನನ್ನ ಕತೆ ಏನಾಗುತ್ತೆ, ಕೆಲಸ ತೆಗೆದು ಬಿಡ್ತಾರೆ, ಈ ತರದ ಒಂದು ಆತಂಕ ಶುರುವಾಯ್ತು. ವಿಜಯ ಕರ್ನಾಟಕ ಶುರುವಾದಾಗ ಈಶ್ವರ ದೈತೋಟ್ ಅವರು ಎಲ್ರಿಗೂ ಕಡ್ಡಾಯವಾಗಿ ಕಂಪ್ಯೂಟರ್ ಕಲಿಯಲೇಬೇಕು, ಕೀ ಕಲಿಯಲೇಬೇಕು, ಫೇಸ್ಬುಕ್ ಕೂಡ ಕಲಿಬೇಕು ಅಂತ ಹೇಳಿದ್ರು. ತುಂಬಾ ಜನ ಆ ಸಂದರ್ಭದಲ್ಲಿ ಕೆಲಸನ ಬಿಟ್ಟು ಹೋಗ್ಬಿಟ್ರು, ಬೇಡ ಸರ್ ಕೆಲಸನ, ಕಂಪ್ಯೂಟರ್ ಕಲಿಯಕ್ಕಾಗಲ್ಲ, ಫೇಸ್ ಮಾಡಕ್ಕಾಗಲ್ಲ ಅಂತ ಕೆಲಸ ಬಿಟ್ಟು ಹೋಗ್ಬಿಟ್ರು. ಆದ್ರೂ ಬಲವಂತವಾಗಿ ಈಶ್ವರ ದೈತೋಟ್ ಅವ್ರು ಹೇಳಿದ್ರು, ಯಾರಿಗೆ ಕಂಪ್ಯೂಟರ್ ಕಲಿಯಕ್ಕಾಗುತ್ತೋ ಅವ್ರು ಮಾತ್ರ ಉಳ್ಕೋತೀರಿ, ಇಲ್ಲ ಕೆಲಸ ಕಳ್ಕೋತೀರಿ ಅಂತ ಹೇಳಿದ್ರು. ಆಗ ಅನಿವಾರ್ಯವಾಗಿ ಕಂಪ್ಯೂಟರ್ ಕಲ್ತ್ಕೊಂಡ್ರು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ, ವಿತೌಟ್ ಕಂಪ್ಯೂಟರ್ ನಾವು ಜರ್ನಲಿಸಂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟಕ್ಕೆ ಬಂದಿದೆ. ಈಗ ಸೇಮ್ ಅದೇ ರೀತಿ ಇನ್ನೊಂದು ರೀತಿ ಸಂಕ್ರಮಣ ಶುರುವಾಗಿದೆ, ಬದಲಾವಣೆ ಕಾಲ ಶುರುವಾಗಿದೆ. ಅದೇನು ಅಂದ್ರೆ ಡಿಜಿಟಲ್ ಮೀಡಿಯಾ. ಅದು ಅಷ್ಟೇ, ನಾವು ಕಳೆದ ಸಮ್ಮೇಳನದಲ್ಲೂ ಇದೇ ವಿಷಯ ಚರ್ಚೆ ಮಾಡಿದ್ರು, ಈ ಸಮ್ಮೇಳನದಲ್ಲೂ ಅದೇ ವಿಷಯ ಚರ್ಚೆ ಮಾಡ್ತಾ ಇದೀವಿ. ಅಂದ್ರೆ ಡಿಜಿಟಲ್ ಮೀಡಿಯಾ ಕೂಡ ಒಂದು ಹೊಸದು ಬರ್ತದೆ, ಹೊಸ ಹೊಸ ಅಲೆಗಳಿದ್ದ ಹಾಗೆ. ಅದಕ್ಕೆ ನಾವು ಹೊಂದ್ಕೋತ ಹೋಗ್ಬೇಕು, ಅದಕ್ಕೆ ನಾವು ಏನ್ ಪರಿಹಾರ ಬೇಕೋ ಅದನ್ನ ಮಾಡ್ಕೋತ ಹೋಗ್ಬೇಕು. ಬಟ್ ಇದನ್ನ ನಾವು ಅದನ್ನು ಪರಿಹಾರ ಮಾಡ್ಕೋತಿಲ್ಲ, ಇದ್ರ ಜೊತೆಗೆ ನಾವು ಸಾಮಾಜಿಕ ಹೊಣೆಗಾರಿಕೆಯನ್ನು ಕೂಡ ಮರಿತೇವೆ. ಇದರಿಂದ ಏನಾಗ್ತಿದೆ ಅಂತಂದ್ರೆ, ನಮಗೆ ಒಂದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಾ ಇದೆ, ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಿದೆ. ಇದಕ್ಕೆ ನಾವು ಎಲ್ಲ ಕಡೆಯಿಂದ ನಾವು ಏನ್ ಮಾಡ್ತಿದೀವಿ, ಈ ಡಿಜಿಟಲ್ ಮೀಡಿಯಾಗೆ ನಾವು ಹೊಂದ್ಕೊಳ್ಳ ಅಂದ್ರೆ ನಾವು ಪ್ರಿಂಟ್ ಮೀಡಿಯಾದವರು ನಾವು ಬದುಕೋಕ್ ಸಾಧ್ಯನೇ ಇಲ್ವೇನೋ, ಡಿಜಿಟಲ್ ಮೀಡಿಯಾ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನಾವು ಫೀಲ್ಡ್ ಅಲ್ಲೇ ಉಳ್ಕೊಳ್ಳೋದಿಲ್ವೇನೋ, ಒಂದು ಥ್ರೆಟ್ ಶುರು ಆಗ್ಬಿಟ್ಟಿದೆ. ಈ ಥ್ರೆಟ್ ಗೆ ಪತ್ರಿಕೆಗಳು ಆಲ್ರೆಡಿ ಒಂದು ಬೇರೆ ಬೇರೆ ರೀತಿ ಪರಿಹಾರ ಕಂಡು ಹಿಡ್ಕೊಳ್ಳೋಕೆ ಶುರು ಮಾಡಿದರೆ, ಉದಾಹರಣೆಗೆ ಒಂದು ಪತ್ರಿಕೆ ಅಂದ್ರೆ ಆ ಪತ್ರಿಕೆ ತಮ್ಮದೇ ಒಂದು ಕಚೇರಿಯಲ್ಲಿ ಸೋಷಿಯಲ್ ಮೀಡಿಯಾ ವಿಂಗ್ ಮಾಡ್ತಾ ಇದೆ, ಡಿಜಿಟಲ್ ವಿಂಗ್ ಮಾಡ್ತಾ ಇದೆ. ಮೊದಲು ಸಾಮಾನ್ಯ ಪತ್ರಿಕೆಗಳ 4-5 ಗಂಟೆ ಕೆಲಸ ಶುರು ಆಗ್ತಿತ್ತು, ರಾತ್ರಿ 11-2 ಇಲ್ಲಿ ತನಕ ನಡೀತಾ ಇತ್ತು. ಈಗ ಹಂಗಲ್ಲ, ಬೆಳಿಗ್ಗೆ 9 ಗಂಟೆ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ, ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಕೂಡ ಕ್ಷಣ ಕ್ಷಣದ ಸುದ್ದಿ ಕೊಡೋದಕ್ಕೆ ಪತ್ರಿಕೆಗಳು ಕೂಡ ಮುದ್ರಣ ಮಾಧ್ಯಮದವರು ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಅವರು ಸವಾಲುಗಳಿಗೆ ತಮ್ಮನ್ನ ಒಡ್ಕೊಂಡಿದ್ದಾರೆ, ಅದ್ರ ಜೊತೆ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಈ ಪ್ರಿಂಟ್ ಅದ ನಾನ್ ಪ್ರಿಂಟಿಂಗ್ ಜರ್ನಲಿಸಂ ಕಡೆ ವಾಲ್ತಾ ಇದ್ದಾರೆ. ಯಾಕೆ ಅಂದ್ರೆ ಒಂದು ಪತ್ರಿಕೆ, ನಮ್ಮ ಸಂಪಾದಕ ಹೇಳಿದಂಗೆ, ಒಂದು ಪತ್ರಿಕೆನ ಒಂದು 12 ರೂಪಾಯಿನ ಅದ್ರ 13 ರೂಪಾಯಿನ ಬೀಳುತ್ತೆ ಅನ್ಕೊಳ್ಳಿ ಅಂತ ಕನ್ನಡ ಪತ್ರಿಕೆಗೆ ಪ್ರೊಡಕ್ಷನ್. ಅದನ್ನ ನಾವು ಬರೀ 5 ರೂಪಾಯಿಗೋ 6 ರೂಪಾಯಿಗೋ ಕೊಡ್ತೀವಿ. 5 ರೂಪಾಯಿ 6 ರೂಪಾಯಿಗೆ ಪತ್ರಿಕೆನೂ ಕೊಟ್ಟು ಜೊತೆ ಸುದ್ದಿನೂ ಕೊಡ್ತಾ ಇದೀವಿ. ಅಂದ್ರೆ ಉಳಿದ 8 ರೂಪಾಯಿ ನಮ್ಗೆ ಲಾಸ್ ಆಗ್ತಿದೆ. ಸುದ್ದಿನೂ ಕೊಟ್ಟು ಪತ್ರಿಕೆನೂ ಕೊಡ್ತಾ ಇದೀವಿ, ಅದನ್ನ ನಾವು ಬೇರೆ ರೀತಿ ತುಂಬಿಕೋಬೇಕು, ಆ ತರ ಟ್ರೈ ಮಾಡ್ತಾ ಇದೀವಿ. ಅಂದ್ರೆ ಈ ಚಾಲೆಂಜಸ್ ನಮ್ಮ ವೃತ್ತಿ ಒಳಗಡೆ ಇರೋ ಚಾಲೆಂಜಸ್ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇದೀನಿ, ಉಳಿದಂತೆ ಸಮಗ್ರವಾಗಿ ನಾನು ಹೇಳೋ ಅಷ್ಟು ಮಟ್ಟ ದೊಡ್ಡ ನಾನಲ್ಲ. ಹಂಗಾಗಿ ನಾನು ಅನುಭವಿಸ್ತಾ ಇರೋದು, ನನ್ನ ಕಣ್ಣಿಂದ ನೋಡ್ತಾ ಇರೋದನ್ನ ನನ್ನ ಅನಿಸಿಕೆ ರೀತಿ ಹೇಳ್ಬೋದು. ಆಮೇಲೆ ಎಲ್ಲಕ್ಕಿಂತ ಇನ್ನೊಂದು ಬಹಳ ಕೆಟ್ಟ ಸಂಪ್ರದಾಯ ಶುರು ಆಗ್ತಿರೋದು ಅಂದ್ರೆ, ನಮಗೆ ಪತ್ರಿಕೆಗಳು ಹಾಗೂ ಮಾಧ್ಯಮ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು, ಒಂದು ಕಾಸ್ಟ್ ಕಟ್ಟಿಂಗ್, ನಮ್ಮ ರವಿ ಹೆಗಡೆ ಸರ್ ಮತ್ತೆ ದಿನೇಶ್ ಮುನಿಮಠ್ ಸರ್ ಹೇಳಿದಂಗೆ ಕಾಸ್ಟ್ ಕಟ್ಟಿಂಗ್ ಹೋಗ್ತಾ ಇದೀವಿ. ಕಾಸ್ಟ್ ಕಟ್ಟಿಂಗು ಅದು ಎಲ್ಲಾ ರೀತಿ ಕಾಂಪ್ರಿಹೆನ್ಸಿವ್ ಆಗಿ ಮಾಡಿದ್ರೆ ಓಕೆ. ಈ ಕಾಸ್ಟ್ ಕಟ್ಟಿಂಗ್ ಯಾವ ತರ ಆಗ್ತಿದೆ ಅಂದ್ರೆ, ಅಲ್ಲಿ ಯಾರೋ ಒಬ್ರು 2 ಲಕ್ಷ ಸಂಬಳ ತಗೊಳ್ಳೋರು 1 ಲಕ್ಷ ಸಂಬಳ ತಗೊಳ್ಳೋರ್ನ ತೆಗೆದಾಕ್ಬಿಡ್ತಾರೆ. ತೆಗೆದಾಕ್ಬಿಟ್ಟು 1 ಲಕ್ಷ ಸಂಬಳ ತಗೊಳ್ಳೋ ಜಾಗದಲ್ಲಿ 5 ಜನ ತಗೋತಾರೆ 20-25 ಸಾವಿರಕ್ಕೆ. ಇದರಿಂದ ಏನಾಗುತ್ತೆ, ಅವನಲ್ಲಿ ಗುಣಮಟ್ಟ ಇರಲ್ಲ, ಆ ಅನುಭವದ ಕೊರತೆ ಇರ್ತದೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಅರಿವಿರಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಪತ್ರಕರ್ತರ ವೃತ್ತಿ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ, ಸಾಮಾಜಿಕ ಹೊಣೆಗಾರಿಕೆ ಕಳ್ಸ್ಕೊತಾ ಹೋಗುತ್ತೆ, ಇದರಿಂದ ದೂರ ಆಗ್ತಾ ಹೋಗುತ್ತೆ. ಇದು ಕೂಡ ಸಮಾಜಕ್ಕೆ ಒಂದು ಥ್ರೆಟ್ ಅಂತ ನನಗನ್ಸುತ್ತೆ. ಇನ್ನು ಪತ್ರಿಕೆಗಳಲ್ಲಿ ಈಗ ಏನಾಗಿದೆ, ಬರೀ ಸುದ್ದಿ ಕೊಡೋರು, ಒಳ್ಳೊಳ್ಳೆ ಸ್ಟೋರಿ ಮಾಡೋರು, ಬಹಳ ಎಕ್ಸ್ಕ್ಲೂಸಿವ್ ನ್ಯೂಸ್ ತರೋರು ಹೆಚ್ಚು ಕಾರು ಉಳ್ಕೊಳಕ್ ಸಾಧ್ಯ ಇಲ್ಲ, ಕಷ್ಟ ಇದೆ. ಬರೀ ಸುದ್ದಿ ತರೋ ಪತ್ರಕರ್ತರಲ್ಲ, ಜಾಹೀರಾತು ತರಂಗಿದ್ರೆ ಮಾತ್ರ ಉಳ್ಕೋತಾನೆ. ಒಂದು ಸಂಸ್ಥೆಗಳಲ್ಲಿ ಈಗ ಮಾಧ್ಯಮ ಸಂಸ್ಥೆಗಳಲ್ಲಿ ಪತ್ರಕರ್ತರನ್ನ ಯಾವ ತರ ತಗೋತಾ ಇದಾರೆ ಅಂದ್ರೆ, ನೀನ್ ಸುದ್ದಿ ಬೇಡಪ್ಪ, ನನ್ನ ಮೊಬೈಲ್ ತುಂಬಾ ಬರುತ್ತೆ, ಇಷ್ಟು ಬರುತ್ತೆ, ಅದನ್ನೇ ನಾನು ಇಂಟ್ರೋ ಚೇಂಜ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗ ಹಾಕೋತೀನಿ. ಈ ಸಂಸ್ಥೆಗೆ ನೀನ್ ಎಷ್ಟು ಆದಾಯ ತರ್ತೀಯ ಅದ ಹೇಳು, ಅದ್ರ ಮೇಲೆ ನಿನ್ನಲ್ಲಿ ನಿನ್ಗೆ ಯಾವ ಪೋಸ್ಟ್ ಸಿಗುತ್ತೆ, ನೀನ್ ಹೆಂಗಿರ್ತೀಯ ಅನ್ನೋದ್ ಮೇಲೆ ಡಿಸೈಡ್ ಆಗುತ್ತೆ. ಈ ತರದ ಚಾಲೆಂಜಸ್ ಶುರುವಾಗಿದೆ. ಇದು ರಿಯಲ್ ಚಾಲೆಂಜಸ್ ಆದ್ರೆ ನಿಜಕ್ಕೂ ಇದನ್ನ ನಾವು ಯಾವ ತರ ಓವರ್ಕಮ್ ಮಾಡಬೇಕು, ನಮ್ಮ ವೃತ್ತಿ ಬದುಕಿನಲ್ಲಿ ಅಂದ್ರೆ ಪತ್ರಿಕಾ ವೃತ್ತಿಯಲ್ಲಿ, ಪತ್ರಕರ್ತ ವೃತ್ತಿಯಲ್ಲಿ ಇದನ್ನ ಸರಿಪಡಿಸ್ಕೋಬೇಕು. ಈಗ ಸುದ್ದಿ ನಮಗೊಂಥರ ಮಾಹಿತಿ ಅನ್ನೋದು ಸರಕಾಗಿದೆ, ಸರಕನ್ನ ಸೇಲ್ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಅದು ಕಮಾಡಿಟಿ, ಅದನ್ನ ಸೇಲ್ ಮಾಡೋದ್ರ ಮೂಲಕ ನಾವು ದುಡ್ಡು ಗಳಿಸ್ಬೇಕು. ಆ ತರ ಮಾಡ್ ಈಗೆಲ್ಲ ಯೂಟ್ಯೂಬ್ ಚಾನಲ್ ಮತ್ತೆ ಈ ವೆಬ್ಸೈಟ್ ಮತ್ತೆ ಇದೆಲ್ಲ ಪೋರ್ಟಲ್ಗಳು ಮಾಡ್ಕೊಂಡಿದ್ದಾರೆ. ಬಟ್ ಮುಂದೊಂದ್ ದಿನ ಅದಕ್ಕೆ ಮಾನ್ಯತೆ ಸಿಗ್ಬೋದು, ಅದೇ ಜರ್ನಲಿಸಂ ಆಗ್ಬೋದು. ಹಂಗಾಗಿ ಅದ್ರ ಕಡೆಗೆ ನಾವು ಅದನ್ನ ಲೀಗಲೈಸ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ, ಮುಂದೊಂದ್ ದಿನ ಆಗ್ಬೋದು. ಹಂಗಾಗಿ ಅದನ್ನ ನಾವು ಮಾಡ್ಕೋಬೇಕು ಅಂತ. ಸೋಷಿಯಲ್ ಮೀಡಿಯಾ ಇವತ್ತು ಅದಕ್ಕೊಂದು ಲೀಗಲ್ ಸ್ಯಾಂಕ್ಟಿಟಿ ಇಲ್ಲದೆ ಇರ್ಬೋದು, ಅದನ್ನು ನಾಳೆ ದಿನ ಅದೊಂದು ರೀತಿ ಆಲ್ಟರ್ನೇಟಿವ್ ಜರ್ನಲಿಸಂ ಅಂತ ಪರಿಗಣಿಸ್ಬೋದು. ಅದಕ್ಕೂ ಕೂಡ ನಾವು ರೆಡಿ ಆಗ್ಬೇಕು ಅಂತ ನನಗನ್ಸುತ್ತೆ. ಇದಕ್ಕೆ ಒಂದು ಪರಿಹಾರ ಕ್ರಮಗಳು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಇದೆಲ್ಲದರ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆ ಬಹಳ ಮುಖ್ಯ. ಇದು ಒಂದು ನಮಗೆ ಇರೋ ಡಿಜಿಟಲ್ ಮೀಡಿಯಾದಿಂದ ಇರತಕ್ಕಂಥ ಥ್ರೆಟ್ಗೆ ಒಂದಷ್ಟು ಸಣ್ಣ ಪರಿಹಾರ ಹೇಳಕ್ ನಾನು ಟ್ರೈ ಮಾಡ್ತೀನಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಸಾಮಾಜಿಕ ಹೊಣೆಗಾರಿಕೆ, ಹಿಂದೆ ಪತ್ರಕರ್ತರು ಜೊತೆಗೆ ಪತ್ರಿಕೆಗಳು ಮಾಧ್ಯಮ ಸಂಸ್ಥೆಗಳು ಯಾವ್ದಾದ್ರೂ ಒಂದು ಪರಿಸರ ಸಂಬಂಧಪಟ್ಟಂಗಿರ್ಬೋದು, ಆರೋಗ್ಯ ಶಿಕ್ಷಣ ಸಮಾಜದ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹೋರಾಟಗಳು ಚಳವಳಿಗಳಾದ್ರೆ ಅದರ ಒಂದು ಭಾಗ ಆಗ್ತಾ ಇದ್ರು. ಯಾವ್ದೋ ಒಂದು ಹೋರಾಟ ಆಗ್ತಿದೆ ಅಂದಾಗ ಅದರ ಸಾಧಕ ಬಾಧಕವನ್ನ ಒಳಹೊಕ್ಕು ತಿಳಿಸಿ ಬರೆದು ಅದನ್ನ ಜನಕ್ಕೆ ತಿಳಿಸ್ತಾ ಇದ್ರು. ಇದು ಒಳ್ಳೇದೋ ಕೆಟ್ಟದೋ, ಯೋಜನೆ ಸರ್ಕಾರ ಕೈಗೆತ್ಕೊಂಡಿದೆ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಈಗ ಆ ತರದ್ ಕಡಿಮೆ ಆಗಿದೆ. ನಾವ್ ಯಾವ್ದಕ್ಕೆ ಆದ್ಯತೆ ಕೊಡ್ತಾ ಇದೀವಿ ಅಂದ್ರೆ, ಸಾಮಾಜಿಕ ಹೊಣೆಗಾರಿಕೆ ಸುದ್ದಿಗಳನ್ನ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ವೇದಿಕೆಯಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಯಾವ್ದೋ ಒಂದು ನಾವು ಅನಿರೀಕ್ಷಿತವಾಗಿ ಯಾರು ಕೈ ಎಳೆದಿದ್ದು ಬಿದ್ದಿದ್ದು ಅದು ಹೈಲೈಟ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಯಾವ ತರ ನಿರೀಕ್ಷೆ ಮಾಡಬಹುದು ಅಂತ. ಇದಕ್ಕೆ ಕಾರಣ ಏನು ಅಂದ್ರೆ, ಈ ಫೀಲ್ಡ್ ಬರ್ತಾ ಇರೋ ಜರ್ನಲಿಸ್ಟ್ ಇದಾರಲ್ಲ, ಹುಡುಗರು ಇದಾರಲ್ಲ, ಹೊಸ ತಲೆಮಾರಿನ ಪತ್ರಕರ್ತರು, ಅವರಲ್ಲಿ ನಾವು ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ತಿಳಿಸೋದನ್ನ ಕಡಿಮೆ ಮಾಡ್ತಾ ಇದೀವಿ. ಅಥವಾ ನಾವು ಕಚೇರಿಗೆ ಸೇರಿಸಿಕೊಂಡ ನಂತರ ನಾವು ಹಿರಿಯ ಪತ್ರಕರ್ತ ಇರ್ತಾರಲ್ಲ ಕಚೇರಿ, ಅವರು ಹೇಳೋ ತಪ್ಪು ಮಾಡ್ತಾ ಇದೀವಿ. ಅಥವಾ ಪತ್ರಕರ್ತರ ಸಿದ್ಧತೆ ಮಾಡ್ತಾರಲ್ಲ ವಿಶ್ವವಿದ್ಯಾಲಯಗಳು, ಅಲ್ಲಿ ಏನೋ ತಪ್ಪಾಗ್ತಾ ಇದೆಯಾ ಅಂತ ನನಗನ್ಸುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾವು ಉದಾಹರಣೆಗೆ ನನಗೆ ಗಮನಿಸಿದಂಗೆ, ಹಿಂದೆ ಒಂದು ರೈತ ಚಳವಳಿ ನಡೀತಾ ಇದೆ ಅಂದ್ರೆ ಅದನ್ನ ನಾವು ಒಂದು ಸಾಮಾಜಿಕ ಹೊಣೆಗಾರಿಕೆ ಅಥವಾ ಹಿನ್ನೆಲೆಯಲ್ಲಿ ನೋಡಿ ಗಮನಿಸ್ತಾ ಇದ್ವಿ. ಈಗ ಹಂಗಲ್ಲ, ಬೆಂಗಳೂರಲ್ಲಿ ರೈತರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ನಾವು ಟ್ರಾಫಿಕ್ ಜಾಮ್ ಲಿಂಕ್ ಮಾಡ್ಕೋತೀವಿ, ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆ ಜಾಮ್ ಆಗುತ್ತೆ, ಏನ್ ಸಮಸ್ಯೆ ಆಗುತ್ತೆ, ಈ ಆಂಗಲ್ ಯೋಚನೆ ಮಾಡ್ತೀವಿ. ಅಂದ್ರೆ ಪತ್ರಕರ್ತರು ಸಾಮಾಜಿಕ ಹೊಣೆಗಾರಿಕೆ ಹಿನ್ನೆಲೆ ಯೋಚನೆ ಮಾಡ್ತಾರೆ, ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಆಗಿದೆ. ಅದಕ್ಕೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಕೂಡ ನಾವು ಬಹುಶಃ ಯೂನಿವರ್ಸಿಟಿಗಳಲ್ಲಿ ಕಲಿಸೋ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಈಗ ಬರೋ ಜರ್ನಲಿಸ್ಟ್ಗಳು, ಹೊಸ ಪೀಳಿಗೆ ಜರ್ನಲಿಸ್ಟ್ಗಳು ಬರ್ತಾರಲ್ಲ, ಅವರು ಯಾವ್ದಾದ್ರು ಚಳವಳಿಗಳಲ್ಲಿ ಹತ್ತಿರದಲ್ಲಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅವ್ರ ಸುತ್ತಮುತ್ತ ಯಾವ್ದಾದ್ರು ಚಳವಳಿಗಳು ಆಗ್ತಾ ಇರ್ತವೆ, ಅದು ಶಿಕ್ಷಣ ವಿಷಯ ಇರ್ಬೋದು, ಆರೋಗ್ಯ ವಿಷಯ ಇರ್ಬೋದು, ಸಾರ್ವಜನಿಕ ವಿಷಯ ಇರ್ಬೋದು, ಆದಾಗ ಅವುಗಳೆಲ್ಲ ಭಾಗಿಯಾಗಬೇಕು. ಅವರು ಭಾಗಿಯಾದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊಳಕಾದ್ರೂ ಪ್ರಯತ್ನ ಮಾಡಬೇಕು, ಅದು ಬಹಳ ಅನುಕೂಲ ಅನ್ಸುತ್ತೆ. ಮುಂದೊಂದ್ ದಿನ 10 ವರ್ಷ ಸರ್ವಿಸ್ ಆದ್ಮೇಲೆ ಅವನೇ ಒಂದು ಯಾವ್ದೋ ಉನ್ನತ ಸ್ಥಾನಕ್ಕೆ ಕೂತ್ಕೊಂಡಾಗ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಅವನು ಬಿಂಬಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ, ಜನ ನಮ್ಮನ್ನ ನಂಬೋದಿಲ್ಲ. ನಾವು ಅವ್ರ ವಿಶ್ವಾಸ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸುದ್ದಿಗಳು ಮಾಡ್ತಾ ಇಲ್ಲ, ಬರೀತಾ ಇಲ್ಲ, ಅದನ್ನು ತೋರಿಸ್ಕೊತಾ ಇಲ್ಲ. ಉದಾಹರಣೆಗೆ ಒಂದು ಉದಾಹರಣೆ ಅಂದ್ರೆ, ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯ್ತು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವ್ರ ಪಾಪ ಅವ್ರದ್ದು ಏನೋ ಸಮಸ್ಯೆ ಹೇಳ್ಕೊಳಕ್ ಬಂದಿದ್ರು, ಅವ್ರ ಸಂಘಟನೆಯವರು ಅದು ಯಾವ್ದೋ ಒಂದು ಬಂದಿದ್ರು. ಆ ಸುದ್ದಿ ಅವರು ಒಂದಷ್ಟು ಮಾಮೂಲಿ ಶುಲ್ಕ ಎಲ್ಲ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಯಾವ ಪೇಪರ್ಲೂ ಬರಲಿಲ್ಲ, ಯಾವ ಚಾನಲ್ ಅಲ್ಲೂ ಬರಲಿಲ್ಲ. ಕೊನೆಗೆ 3-4 ದಿನ ನೋಡಿ ಅವರು

0: ಸೇಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಟೇಬಲ್ ಎಲ್ಲ ಹಾಕಿಂಗ್ ಎಲ್ಲ ಮಾಡ್ಕೊಂಡು ಅವರೇ ಮನೇಲೊಂದು ಮಾಡ್ಕೊಂಡಿದ್ದಾರೆ, ಅವರೇ ಮಾಡಿಕೊಂಡು ಇದೆಲ್ಲ ಹಾಕಿ ಶಾಲು ಎಲ್ಲ ಹಾಕಿ ಬಟ್ಟೆ ಹಾಕಿ ಕೂತ್ಕೊಂಡು ಮೈಕ್ ಇಟ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದ್ದಾರೆ. ಆಮೇಲೆ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ, ಫೇಸ್ಬುಕ್ ಲೈವ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಅವ್ರು ಹಾಕ್ತಾರೆ ಪತ್ರಕರ್ತರೆ, ನಿಮಗೆ ಇಷ್ಟೆಲ್ಲ ಶುಲ್ಕ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ, ನೀವು ಯಾರೂ ಬರಲಿಲ್ಲ, ನಾವು ನಮ್ಮದೇ ಆದ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈಗ ಅದಕ್ಕೆ 4,000 ಜನ ಅದಕ್ಕೆ ನೋಡಿದ್ದಾರೆ, ತುಂಬಾ ಜನಕ್ಕೆ ಒಂದು ಎಷ್ಟೋ ಒಂದು 500 ಜನ ಎಷ್ಟೋ ಕಾಮೆಂಟ್ ಮಾಡಿದ್ದಾರೆ, ಇದನ್ನ ನೀವು ಇದು ನೀವು ಮಾಡ್ತಾರ ತಪ್ಪು ಅಂದ್ಬಿಟ್ಟು ಅದನ್ನ ನಮ್ಗೆ ಒಂಥರ ಚುಚ್ಚ ರೀತಿ ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ನಮಗೆ ನಮ್ಮ ಸಾಮಾಜಿಕ ಹೊಣೆಗಾರಿಕೆ ತೋರಿಸುತ್ತೆ. ಒಟ್ಟಾರೆ ನಾನು ಹೇಳೋದೇನಂದ್ರೆ, ನಾವು ಸಾಮಾಜಿಕ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳಕ್ ಹೋಗ್ಬಾರ್ದು. ಹಾಗೆ ನಮ್ಮ ವೃತ್ತಿಗೆ ಸವಾಲಾಗಿರೋ ಸಮಸ್ಯೆಗಳಿದಾವಲ್ಲ, ಅದನ್ನು ಕೂಡ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ KEWJ ಅಂತ ಸಂಘಟನೆಗಳನ್ನ ಸಹಕಾರ ತಗೊಂಡು ಅವ್ರಿಗೆ ನಾವು ಪ್ರೆಸರ್ ಹಾಕಬೇಕು. ಯಾಕಂದ್ರೆ ಎಲ್ಲರೂ KEWJ 24 hours ಕೆಲಸ ಮಾಡೋಕ್ಕಾಗಲ್ಲ. ಅವರು ಒಂದು ಪಾರ್ಟ್ ಟೈಮ್ ಜಾಬ್, ಅವರು ನಾವು ಎಲ್ಲೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅವರು ಪಾರ್ಟ್ ಟೈಮ್ ಜಾಬ್, ಅದು ಒಂಥರ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಾರೆ. ನಮ್ಮ ಪತ್ರಕರ್ತರ ಸಮಾಜಕ್ಕೆ ಮಾಡ್ತಾರೋ ಸೇವೆ ಅವರು, ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು, ಅವ್ರ ಮೇಲೆ ನಾವು ಪ್ರೆಸರ್ ಹಾಕಿ ಈಗ ನಮ್ಮ ಬಂತ ಬರ್ತಿರುತ್ತೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇದು ನನ್ನ ಉದ್ದೇಶ, ಇದನ್ನೆಲ್ಲ ಒಪ್ಕೋತೀನಿ ಅಂತ ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳು, ನಮಸ್ಕಾರ.
1: ಇದುವರೆಗೆ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ಪತ್ರಕರ್ತ ಶಿವಕುಮಾರ್ ಬೆಳಿತಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಟಾಕ್ 7.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮಾತೆಯಂತ ಸಬಾರ್ ಪಾಳ ಸಂಸ್ಕೃತಿಯ ಮೂಳ.
2: ಸಂಸಾರಾಚಾರ ಶಿವಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
2: ತಾಳು ಅನಿ.

Hi, this is Nakash Aziz and you're listening to Radio Sarang 107.8.

ಪರತಳವು ಮಳು ಕಾರ್ಯಕ್ರಮಾಂಕ ಸ್ವಾಗತ ನೋರ್ಬತ್ ಪ್ರೇರ ದುಃಹ ಕಥಾ ರಂಚಿ ಸುಬೀತ ದೊರೆಮಿ ಪಕೋಳಿಂತಿ ದೊಂದು ಸುಂದರ ಪದ ಆಯ್ಕಲ್ಲಿ ಅಪ್ರನ್ ಮುಗಚನು ಐಚ ಕಾರ್ಯ ಮುಂದರ ನೇತ ಅನಿ ಹಂಗ ಸರ್ ಝೈತೆ ಝೈತೆ ಅಮಿ ಉಲೋಂಗಸ ಝೈತೆ ಝೈತೆ ಅಮಿ ಜನ ಝೋಂಗಸ ಅನೆ ಕಂಡೆ ಝಾವನ್ ಯ ಉಲೈತನ ಅವೆ ಮಳೆ ಅಮಚ ಸಂಭ್ರಮ ಅಂತ ಆಧುನಿಕ ದಿಸಾನಿ ಬದಲಾವಣೆಚೆ ವಾರೆ ವಾಳ್ತ ಸಂಭ್ರಮ ತೊಡೆ ಪೋಟಿ ಮೊಟ್ಟ ಜೋಗ ಚೆತ ಸಲೆ ಝಾವನ್ ಗೆಲ್ಯಾತ ಸಂಭ್ರಮ ಸಂಭ್ರಮ ತೊಡೆ ಪೋಟಿ ಅಮಿ ಮುಂಟ ತೊಡೆ ಅನಿ ಕೀಳ್ ಮಟ್ಟರ್ ದೆಕ್ ಚೆತ ಸೆಲೆ ಸಾವನ್ ಗೆಲ ವಿಶೇಷ ಅವನು ತೊಡೆ ದಿವಸ ಅದೇ ಫಂಕ್ಷನ್ ಅಂತ ರೂಸ್ ತಸ್ತನ ಏಕ ಮುನ್ಶಾನ ದೈನ್ಸರ್ ಜಗಿತೆ ರೋಸ ವೆಡಾರ್ ಖರ್ಚೆ ಏಕ ಆಚರಣ ಅಂತ ಮೂಷ ಅಮಿ ಸಂಚಂದರ್ಯಾರ ರೋಸ್ ತಸ್ತನ ತೈ ದೂದ್ ಒಚ್ಚೆ ಸಂಪ್ರೋ ಜಲೆ ಗಲ್ಚೆ ಸಂಪ್ರೋ ರಂದೆ ಯಾಚೆ ಮಲೆ ಗಲ್ಚೆ ಸಂಪ್ರ ಅಕ್ಕ ಪುರ ಅಡ್ಕಲಾಡಲೆ ಅಷ್ಟೇ ದೈನ್ಸರ್ ವಾದ ವಿವಾದ ಉಟ್ಟಲ್ಲೆ ಅಷ್ಟೇ ಮುಂಟಸನ ಸಂಸ್ಕೃತಿ ನೀತಳಾಯ ಸಂಭಾಳ್ಚೆ ಏಕ ಕರ್ತವ್ಯ ತೊಡೆಯಂಚೆ ತಲೆ ಅಂದಲ್ಲ ತೊಡೆ ಪೋಟಿ ತೊಡೆ ಕುಶಾಲ್ ಗಾಯ ಖರ್ಚೆ ಅಸ ಹಂಗ ಸರ್ ಹಿಂಗೆ ಕಿತೆ ಬದಲಾವಣ ಇಲ್ಲ ಕೋಣತವನ ಇಲ್ಲ ಕಿತೆ ಇಲ್ಲ ಅನಿ ಆಮಿ ಕಳಿತ್ನ ಕೊಣಗಿ ಏಕ ಕಡೆನ್ ಕೇಳೆ ತೇ ಆಮಿ ಕರ್ತಾವ್ ಹಿಂಗೆ ಆಮಿ ಪಡೆಯಿಲ್ಲ ಆಮಿ ತೇ ಕರ್ತಾವ್ ಮುಳ್ಳೆ ಬರೀ ಸಾವನ್ಗಿಲ್ಲ ಅಷ್ಟೇನ್ ಅರಿಯಕ ಏಕ ಮಟ್ಟು ಅಂತ ಸಂಪುರು ಅರಿಯಕ ಏಕ ಕಾರ್ಯ ಅಂತ ಸಂಪುರು ಕಿತೆಂದರೆ ನವೀನ ತಪ್ಪೊಂಗ ಮಿಟ್ಟ ಆಮಚೆ ಕಾರ್ಯ ಇಲ್ಲ ಬೇಗನೆ ಇಜ್ಜೆ ಆಮಚೆ ಕಾರ್ಯ ಅಂತಲೇ ಬೇಗಳೆ ಪೋಣ ಸಾಜೆ ತಾನೆ ಕೇಳಿ ಅಂತ ಆಮಿ ಖರ್ಚೆ ನೈ ತಶೆ ಬರ ಉಲೋನು ಲೋಕು ಕರ್ತ ತರ ಹನಿಕಿದ ಐತೆ ಉಲಯ ಹಂಗಸರ್ ದೊನ್ ಪೋದ ಆಸದ ಏ ಮೊಗ ಅನಿ ತೂ ಮುಜ ಮೊಗಾಚೆ ಡಿಕ್ಸನ್ ಅನಿ ಬಿಲ್ ಮನ್ ಗೈಲೇ ದೂಸರೆ ಪೋದಲೇ ಜಿತೇಶ ನಿರಂದಿಸ್ತನ್ ಗೈಲೇ ಪಹಿಲೇ ಪೋದ ಧ್ವನಿ ಪದ ತುಮಚೆ ಕತೆ ಪ್ರಸಾದ ಐಕತ್ರ ರೇಡಿಯೋ ಸಾರಂಗ್ 107.8 FM ರಂಗ್ ರಂಗಾಳ್ಚಿನಿ.

0: ಹಲೋ ಫ್ರೆಂಡ್ಸ್, ನಾನಂತಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
1: ಸಾಕು, ಎಷ್ಟು ಕುಡಿದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
0: ಅಯ್ಯೋ, ಇವಳೊಬ್ಳು ಹಂಚು ಬರ್ತಿ.
2: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯ ವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
3: ಜನಹಿತಕ್ಕಾಗಿ ರೇಡಿಯೋ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ತಳುಬಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರ ಪೋದ ಪೈಲು ಮೋಕೋಳಿ ಅಂತ ಐಕಲಿ ಜೀವಿತ ಚಾವಟೇರ್ ಸಲ್ತಾನ್ ಸಲ್ತಾನ ಸುಂತು ಸಚಿನ್ ಗಡಿತಾನ ಸಕ್ತಾ ಸಕ್ತಾನ ಮುನ್ಶಾ ಚಿ ಮೋನ ಕಾಳಸ ದ ದೋಸ್ತನ ಅಮೆ ಮುಂಟಾ ಹರಿಯಗ್ ದೀಸ್ ಅಮ್ ಕಾಂಕಿದ್ದರಿ ನವೆ ನವೆ ಶಿಕೋಂ ಕಸಮ್ ತರ್ ಹಂಗಸರ್ ಅಮ್ಚ ಸಂಸ್ಕೃತಿ ಅಮ್ಚ ಸಂಪ್ರದಾಯ ಅಮ್ಚ ಜೈತೆ ಆಚಾರ ವಿಚಾರಣೆ ಅಮೆ ನವೆ ನವೆ ಶಿಕ್ಲ್ಯಾವ ನವೆ ನವೆ ಅಮ್ಚೆ ಜಾವನ್ ಗೆತ್ಲಾ ತರ್ ಮಗಚನು ಅನಿ ದೋನ್ ಸುಬೀತ್ ಪೋದ ನೋವಿ ಜಾವನ್ ಅಮ್ಚಿ ಜಾವನ್ ಗೀತೆ ಗಿವಿಯ ಯಾ ಸುಬೀತ್ ಸಂಜೇರ್ ಯಾ ಸುಬೀತ್ ತಾಳು ಮಳು ಅಂಕಡಿ ಅಂತ ಅನಿ ಈ ಪೋದ ತುಮ್ಕ ಖುಷಿ ದಿತ್ತಲಿ ಮನೋ ಪಾತಿತ ಈಗ ಸುಪಾನ್ ತು ಕೊಂಕಣಿ ಪುರೋವ್ಯ ಇದೋನ್ ಪೋದ ತುಮ್ಚಿ ಕತಿ ಅತ ಪ್ರಸ್ತುತ ಐಕತ್ರವ ರೇಡಿಯೋ ಸಾರಂಗೀಕ್ಷೆ 7.8 FM ಈ ಜಾವನ ಸಾ ರಂಗ್ ರಂಗಾಳ್ ಜಿನಿ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ, ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮಥ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ವರ್ಕಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ನಾಲ್ಕನೇ ಕಂತು.
1: ಆದ್ರೆ ಒಂದಂತೂ ಸ್ಪಷ್ಟ, ನಾವು ಯಾವ ಮಾತನ್ನಾಡಿದ್ರು ನಾವಾಡಿದ ಮಾತು ಅಂತ ನೀ ತಿಳಿಯಬೇಡ. ಇದೆಲ್ಲವೂ ಹರಿಚಿತ್ತ ಎಂಬುದಾಗಿ ತಿಳಿ. ನಿನ್ನ ಅಪ್ಪನೇ ಆಡಿದ ಮಾತನ್ನು ನಾ ಆಡಿದ್ದು. ಈಗ ಮತ್ತೆ ಒಂದು, ನೀನು ಪುನಃ ಮೇಳದೊಳಗೆ ಸೇರುವವನೋ ಎಲ್ಲೋ ಕಾರ್ಯದಲ್ಲಿ?
2: ನಾವು ಮೇಳದಲ್ಲಿ ಇದ್ದರೂ ನಮ್ಮ ನಿಷ್ಠೆಯನ್ನು ಬಿಟ್ಟು ಇರುವವರಲ್ಲ ನೆನಪಿಟ್ಟು.
1: ಹಾಗಾದ್ರೆ ನಾವಂತೂ ಈಗ
2: ನಮ್ಮದ್ದು ನಿಷ್ಠೆಯ ಕೆಲಸ
1: ಅಲ್ಲಲ್ಲ.
2: ಮೇಳದೊಳಗಿದ್ದೂ ಬೇರೇನು ಯೋಚಿಸುವವರಲ್ಲ, ಮೇಳದ ಹೊರಗಿದ್ದೂ ಬೇರೇನು ಮಾಡುವವರಲ್ಲ. ಏನಿದ್ದರು ಮೇಳದಲ್ಲಿ ನಿಷ್ಠೆ ಉಳ್ಳವರು.
1: ನೀನು ಎರಡು ರಂಗದಲ್ಲಿ ಕಾಣಿಸಿಕೊಳ್ಳುವಂತ ತೋರಿಸುವುದಕ್ಕೊಂದು ಅವಕಾಶ ಇದೆ.
2: ಹೌದಲ್ಲ?
1: ಹೌದು.
2: ಯೋಚಿಸಬೇಡ, ಈ ಕ್ಷಣದಲ್ಲಿಯೇ ಕೈಕೊಂಡ ಕಜ್ಜವನ್ನು ಪೂರ್ಣಗೊಳಿಸ್ತೇನೆ.
1: ನಿರೀಕ್ಷೆಯಲ್ಲಿ ಇರ್ತೇವೆ.
2: ನೀನು ಇನ್ನೂ ಒಂದು ಕೈ ಬಿಡುವುದಿಲ್ಲಲ್ಲ.
1: ಕೈ ಬಿಡುವುದೇ ಇಲ್ಲ.
2: ಕೈ ಕೊಡು. ಕೈಯ ಮೇಲೆ ಕೈ ಇಟ್ಟು ನಂಬಿಕೆ ಕೊಟ್ಟಿದ್ದೇನೆ.
1: ಈಗ ನಂಬಿಕೆ ಬಂತು.
2: ಸರಿ,
1: ನಿರೀಕ್ಷೆಯಲ್ಲಿ ಇರ್ತೇನೆ.
2: ಸರಿ.

0: ಸಪ್ತೇಶ್ವರಿ ರತಿ.
1: ಸ್ವಾಮಿ,
0: ದೇವೇಂದ್ರ ಹೋದ.
1: ಹೋದಲ್ಲ, ನಾನು ಹೇಳಿದ್ದೆ ಬಹಳ ದೀರ್ಘ ಮಾತಾಡ್ತೀರಿ ನೀವು ಅಂತ ಗೊತ್ತಾಯ್ತು ನನಗೆ.
0: ಆದ್ರೂ ಬೇಗ ಮುಗಿಸಿದ್ದೆ.
1: ಆದ್ರೂ ಬೇಗ ಅಲ್ಲ,
0: ಏನು ಮಾಡೋಣ.
1: ಏನು ಸ್ವಾಮಿ, ಏನಾಯ್ತು?
0: ಮನೆಗೆ ಬಂದ ಅತಿಥಿಯನ್ನು ಹಾಗೆ ಬಿಟ್ಟು ಬಿಡುವುದಕ್ಕಾಗುತ್ತದೆ? ಸಮಸ್ಯೆಯನ್ನೇ ಹೊತ್ತುಕೊಂಡು ನನ್ನಲ್ಲಿಗೆ ಬಂದ. ಇಂದ್ರನಿಗೊಂದು ಸಮಸ್ಯೆ ಬರುತ್ತದೆ ಅಂತ ಆದ್ರೆ ಅವನಿಗೆ ಒಬ್ಬನಿಗೆ ಬಂದ ಸಮಸ್ಯೆ ಅಲ್ಲ ಅದು ಕಾಂತೆ.
1: ಧರ್ಮಾಧ್ಯಕ್ಷರುಗಳಿಗೆಲ್ಲ ಬಂದ ಹಾಗೆ.
0: ಹೌದು ತಾನೆ, ಲೋಕ ಮೂರಕ್ಕೆ ತೊಡಕಾದ ಸಮಸ್ಯೆ ಅಂತ ಅರ್ಥ. ಇಂದು ಅವನಿಗೆ ಒದಗಿದಂತಹ ಸಮಸ್ಯೆಯನ್ನು ನಿವಾರಣೆಗೈಯಬೇಕಾದಂತಹ ಅನಿವಾರ್ಯತೆ ನಿನ್ನ ಪತಿಯಾದ ನನಗುಂಟು.
1: ಏನಂತೆ?
0: ತಂದೆಯ ಆಜ್ಞೆ. ಅವರೇ ಅವನನ್ನು ಇಲ್ಲಿಗೆ ಕಳುಹಿಸಿದ್ರು.
1: ಓ, ತಂದೆಯವರು?
0: ಸತ್ಯ. ಪರಮೇಶ್ವರನ ತಪೋಭಂಗವಾಗಬೇಕು.
1: ಯಾರು?
0: ಪರಮೇಶ್ವರನ ತಪೋಭಂಗವಾಗಬೇಕು.
1: ತಪೋಭಂಗ ಆಗಬೇಕು.
0: ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸಹಸ್ರಾರದವರೆಗೆ ಚಿತ್ತದೃಷ್ಟಿಯನ್ನು ಹರಿಸಿ

0: ಯೋಗೇಶನಾಗಿದ್ದಾನಂತೆ ಪರಮೇಶ್ವರ. ಅವನನ್ನು ಯೋಗ ಮುಕ್ತನಾಗಿಸಬೇಕು, ಲೋಕಕ್ಕೊಂದು ಶುಭಯೋಗ ಒದಗುವ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಡಬೇಕು. ಹಾಗಾಗಬೇಕು ಅಂತಿದ್ರೆ ಈಶ್ವರನ ತಪಸ್ಸನ್ನು ಕೆಡಿಸಬೇಕಾದ ಅನಿವಾರ್ಯತೆ ನನಗುಂಟು.
1: ಯಾರಂತೆ?
0: ನಾನೇ.
1: ನೀವು
0: ನೋಡು, ಈ ಕ್ಷಣವೇ ಕಬ್ಬಿಲ್ಲನ್ನು ಧರಿಸಿದ್ದೇನೆ, ಪಂಚಬಾಣಗಳನ್ನು ಬತ್ತಳಿಕೆಯಲ್ಲಿ ತುಂಬಿಸಿದ್ದೇನೆ. ಹೊರಟು ಹೋಗುವಾಗ ನಿನ್ನಲ್ಲಿ ಹೇಳದೆ ಹೋಗುವ ಕ್ರಮ ಇಲ್ಲ, ಹಾಗಾಗಿ ನಿನ್ನ ಗಲ್ಲವನ್ನು ಹಿಡಿದು ಅಲುಗಿಸುತ್ತಾ ಹೇಳ್ತಾ ಇದ್ದೆ.
1: ನಾನು ಆಗ್ಲೇ ಆಲೋಚನೆ ಮಾಡಿದೆ, ಗಲ್ಲವನ್ನು ಹಿಡಿದು ಅಲುಗಿಸುವಾಗಲೇ ಏನೋ ಗಹನವಾದದ್ದು ಇದರ ಹಿಂದೆ ಉಂಟು ಅಂತ.
0: ಸತ್ಯ, ನಿನ್ನ ಗಲ್ಲ ಹಿಡಿದು ನನ್ನ ಸೊಲ್ಲನ್ನು ಹೇಳಿದ್ದೇನೆ. ಆದ್ದರಿಂದ ಇನ್ನು ಯೋಚಿಸುವುದಲ್ಲ, ಲೋಕ ಹಿತಾರ್ಥವಾಗಿ ಚಿಂತಿಸಿ ಹೊರಟು ನಿಂತ ನಿನ್ನ ಪತಿಯನ್ನು ಮುತ್ತಿನಾಕ್ಷತೆಯ ಮಂಗಳ ಸೇಸೆಯನ್ನಿಕ್ಕುವ ದ್ವಾರ ಪ್ರೀತಿಯಿಂದ ಪ್ರೇಮದಿಂದ ಕಳುಹಿಸಿಕೊಡುವೆ. ಯಾಕಂತೆ
1: ಕಳುಹಿಸಿಕೊಡುವುದಕ್ಕೇನೋ ಸರಿ, ಆದ್ರೆ ಒಂದು ತಡೆ ಇದೆ ಸ್ವಾಮಿ.
0: ಏನದು?

0: ಕಬ್ಬಿಲನ್ನು ಧರಿಸಿ ಹತ್ತು ಸಾವಿರದಿಂದ ಹೊರಟು ನಿಂತಿದ್ದೀರಿ. ಹೋಗ ಮೊದಲೊಮ್ಮೆ ಹೆಂಡತಿಗೆ ಹೇಳಿ ಹೋಗೋಣ ಅಂತ ಮನಸ್ಸು ಮಾಡಿದ್ದೀರಿ. ನೀವು ಆಡುವ ಒಂದೊಂದು ವಾಕ್ಯಗಳು ಕೂಡ ನನ್ನಲ್ಲಿ ಭೀತಿ ಪ್ರಪಂಚವನ್ನೇ ಉಂಟು ಮಾಡಿದೆ.
1: ಭೀತನಾದೆಯ?
0: ಕಳವಳಗೊಂಡಿದ್ದೇನೆ, ಮೈಯೆಲ್ಲ ಕಂಪಿಸುತ್ತಾ ಇದೆ.
1: ಕಾರಣ,
0: ನೀವು ಹೇಳಿದ್ದೀರಿ ತಪವನ್ನು ಕೆಡಿಸುವುದರ ಮೂಲಕವಾಗಿ ಜಗತ್ತಿನಿಂದ ಬಹಿರ್ಮುಖನಾದ ಅವನನ್ನು ಕರೆತಂದು ಕಲ್ಯಾಣವಾಗುವ ಹಾಗೆ ಮಾಡಬೇಕು.
1: ಸತ್ಯ.
0: ಆ ಮೂಲಕವಾಗಿ ದೇವತೆಗಳಿಗೆ ಸೌಖ್ಯವನ್ನುಂಟು ಮಾಡುತ್ತೇನೆ ಎಂಬಿತ್ಯಾದಿ ಒಳ್ಳೆಯ ಯೋಚನೆಗಳನ್ನೇ ಹಾಕಿಕೊಂಡಿದ್ದೀರಿ. ಸುರೇಂದ್ರನಿಗೆ ಅಭಯವನ್ನು ಕೊಟ್ಟಿದ್ದೀರಿ, ಈಗಲೇ ಹೊರಡುವರಿದ್ದೀರಿ. ಸ್ವಾಮಿ, ಯಾವಾಗಲೂ ಬುದ್ಧಿವಂತನಾದ ಆಲೋಚನೆ ಮಾಡುತ್ತಾನೆ.
1: ಏನು?
0: ಮೊದಲು ಕಾಲಿಡುವ ಬಗ್ಗೆ ಯೋಚಿಸಿ ಕಣ್ಣಿಟ್ಟು ಪರೀಕ್ಷೆ ಮಾಡಿ ಸರಿ ಇದೆ ಅಂತ ಅನಿಸಿದ್ರೆ ಕಾಲಿಡಬಹುದು.
1: ನಿಜ ದೃಷ್ಟಿಪೂತಂ ನ್ಯಸೇತ್ಪಾದ
0: ಅಲ್ವೇ? ಎಲ್ಲಿಯಾದರೂ ತಿಳಿಯದೆ ಕಾಲಿಟ್ಟಲ್ಲಿ ಕಲ್ಲೋ ಮುಳ್ಳೋ ಚುಚ್ಚಿಸಿಕೊಳ್ಳುವುದಕ್ಕಿಂತ ಅಥವಾ ಹಾಗಾದ್ರೆ ಅದನ್ನು ಮೂಢತನ ಅಂತ ಕರೀತಾರೆ.
1: ಜಾಗೃತಾವಸ್ಥೆ.
0: ನನ್ನ ಗಂಡ ಹಾಗಲ್ಲ, ಎಲ್ಲವನ್ನು ತಿಳಿದು ವ್ಯವಹಾರ ಮಾಡುವವರು. ಆದ್ದರಿಂದ ಇವತ್ತು ಒಳ್ಳೆಯ ಸ್ಥಾನ ಇದೆ. ಬ್ರಹ್ಮನು ಹೆದರಿಕೊಂಡು ಬದುಕುತ್ತಾನೆ. ಈಗ ಬಂದನಲ್ಲ ದೇವೇಂದ್ರ, ಸಹಸ್ರಾಕ್ಷನಾದ ಮೇಲೆ ತುಂಬಾ ಯೋಚನೆ ಮಾಡ್ತಾನೆ ನಿಮ್ಮ ಬಗ್ಗೆ. ಸ್ವಲ್ಪ ಎಚ್ಚರಿಕೆ ಕಾಲಿಡುತ್ತಾನೆ. ಆದರೂ ಈಗ ತಪಸ್ಸಿನಲ್ಲಿ ಮಗ್ನನಾಗಿರುವಂತಹ ಶಿವನ ತಪಸ್ಸನ್ನು ಕೆಡಿಸುತ್ತೇನೆ ಅಂತ ಹೊರಟಿದ್ದೀರಿ. ಯಾರು ಶಿವ ಅಂತ ಯೋಚನೆ ಮಾಡ್ಲಿಲ್ವೋ ನೀವು?
1: ಏನು ಬಲ್ಲೆ ನೀನು?
0: ಹಿಂದೆ ಅಭವನೊಳು ಕಾದಿ ಯಾರು ಉಳಿದಿದ್ದಾರೆ? ಆದದ್ರಿಂದ ಈಗ ಅವನ ತಪಸ್ಸನ್ನು ಕೆಡಿಸಿದಿರಿ ಅಂತ ಆದ್ರೆ ಅಂತರ್ಮುಖನಾದಂತಹ ಆತ ಬಹಿರ್ಮುಖನಾಗಿ ತನ್ನ ಹಣೆಗಣ್ಣನ್ನು ತೆಗೆದು ಬಿಟ್ರೆ ಏನಾಗ್ತದೆ? ನೀವು ಸುಡ್ತೀರಿ, ಅವನ ಮುಂಭಾಗದಲ್ಲಿ ತಾವಿರ್ತೀರಿ, ಲೋಕವೂ ಸುಟ್ಟು ಹೋಗಬಹುದು. ಲೋಕ ರಕ್ಷಣೆ ಮಾಡ್ತೇನೆ ಅಂತ ಹೊರಟ ನಿಮ್ಮ ಪಾಲಿಗೆ ಅದೊಂದು ಅಪಶಕುನವಾದೀತು.
1: ಓಹೋ,
0: ನನ್ನ ಪಾಲಿಗಂತೂ ಹೇಳುವುದೇ ಬೇಡ, ನಾನೆಲ್ಲವನ್ನು ಕಳ್ಕೊಳ್ತೇನೆ. ಹಾಗಾಗಿ ಅವನಲ್ಲಿಗೆ ಹೋಗುವ ಬಗ್ಗೆ, ಶಿವಧ್ಯಾನವನ್ನು ಕೆಡಿಸುವ ಬಗ್ಗೆ ಇನ್ನೊಮ್ಮೆ ಆಲೋಚನೆ ಮಾಡಬೇಕು, ಮರು ಯೋಚನೆ ಮಾಡಬೇಕು ಅಂತ ಪ್ರಾರ್ಥನೆ ಸ್ವಾಮಿ.
1: ನಿನಗೆ ಲಕ್ಷಾವನ ಕಿಚ್ಚುಗಣ್ಣು ಅಲ್ಲವೇ?

0: ಹೆಂಡತಿ ಪ್ರಣಗ ಅಂತ. ಪರಮೇಶ್ವರನ ಮೂರನೆಯ ಕಣ್ಣಿಗೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ. ತಿಳಿಯದೇ ಇದ್ದಂತ ಸ್ಥಿತಿ ಇನ್ನು ಮನ್ಮಥನದ್ದಲ್ಲ. ಪೂರ್ವಾಪರ ವಿವೇಚನೆಯನ್ನು ಮಾಡಿಯೇ ಕರ್ಮನಿರತನಾಗುವವ ನಾನು.
1: ಸಂಶಯ ಉಂಟು ನನಗೆ.
0: ಕರ್ತಾರನ ಕಮ್ಮಟವೆನ್ನಿಸಿದ ಕರ್ಮಭೂಮಿಯಲ್ಲಿ ಕರ್ಮನಿರತನಾಗುವ ಕಾಲದಲ್ಲಿಯೂ ಸಾವಿರ ಸಾವಿರ ಬಾರಿ ಯೋಚಿಸ್ತೇನೆ ನೆನಪಿಟ್ಟುಕೋ.
1: ಮತ್ತೆ ಯಾಕೆ ಇವತ್ತು ತಪ್ಪಿದ್ರಿ ಅಂತ.
0: ನಾನು ಮಾಡುವ ಪ್ರತಿಯೊಂದು ಕ್ರಿಯೆ ಕೂಡ ಒಂದು ಉದ್ದೀಪನಕ್ಕೆ ಕಾರಣವಾಗುತ್ತದೆಯೇ ವಿನ ಅಧಪತನಕ್ಕೆ ಕಾರಣವಾಗುವುದಿಲ್ಲ.
1: ಪತನ ಆಗುವುದಿಲ್ಲ.
0: ಪತನ ಆಗುತ್ತದೆ ಅಂತಾದ್ರೆ ಅದರ ಹಿಂದೆ ಒಂದು ಸೌಖ್ಯವಾದ ಸ್ಥಿತಿ ಉಂಟು ಅಂತ ಅರ್ಥ.
1: ಓಹೋ,
0: ಪರಮೇಶ್ವರ ಕಣ್ಣು ಮುಚ್ಚಿ ಕೂತಿದ್ದಾನೆ. ಇಲ್ಲಿ ಯೋಚಿಸಬೇಕಾದದ್ದು ನಾವು ಅದ

0: ಹೇಳ್ತೀನಿ.
1: ಏನನ್ನು
0: ಕಾಯಬೇಕೋ ಅಂತ ದೇವನೇ ಮೌನವನ್ನು ತಳಿತಿದ್ದಾನೆ ಅಂತಾದ್ರೆ ಅವನನ್ನು ಎಚ್ಚರಗೊಳಿಸುವುದು ತಪ್ಪೇ? ಅದು ಅಪರಾಧವಾಗುತ್ತದೆಯೇ? ಇಲ್ಲವಲ್ಲ. ನಾನೇನು ಶಿವನಲ್ಲಿ ವಿರೋಧ ಕಟ್ಟಿಕೊಳ್ಳುವುದಲ್ಲ, ನಾನೇನು ಶಿವನ ಮೇಲೆ ನನ್ನ ಬಲವತ್ತಿಕೆಯನ್ನು ಪ್ರಯೋಗ ಮಾಡುವುದಲ್ಲ.
1: ಅಲ್ಲ,
0: ಇಲ್ಲಿ ನನಗಿರುವ ಲಕ್ಷ ಲೋಕಹಿತ. ಲೋಕದಲ್ಲಿ ಅನ್ಯಾಯ ಆಗುತ್ತಾ ಇದೆ, ಲಯ ಆಗಬೇಕಾದವರ ಲಯ ಆಗುವುದಿಲ್ಲ, ಲಯಕರ್ತನೇ ಕಣ್ಣು ಮುಚ್ಚಿ ಕೂತಿದ್ದಾನೆ. ಹಾಗಿದ್ರೆ ಅವನನ್ನು ಎಚ್ಚರಿಸಬೇಕು ಅನ್ನುವುದರ ಅರ್ಥ ಏನು ಬಲ್ಲಯ್ಯ?
1: ಏನು
0: ಪ್ರೇರಣಾ ಶಕ್ತಿಯಾಗಿ ನಾನು ಇಲ್ಲಿ ನಿಲ್ಲಬೇಕಾಗುತ್ತದೆ. ತಿತಿಪತಿ ನನ್ನಪ್ಪ, ಲೋಕದ ಪ್ರತಿಯೊಂದು ಕಾಯಕವು ಸಮತೋಲನ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಕಾರಣನಾಗುವವ. ಅವನ ಸ್ಥಿತಿಪತಿತ್ವವೇ ಎಂದು ಅಸ್ತಿತ್ವವನ್ನು ಕಳಕೊಳ್ಳುವುದಕ್ಕೆ ಕಾರಣನಾಗಿದ್ದಾನೆ ಈ ಅಭಾವ ಎನ್ನುವುದು ಸ್ಪಷ್ಟ ತಾನೆ. ಹೆಂಡತಿ ಇಲ್ಲದ ಪರಮೇಶ್ವರ ಹೌದು, ಹೆಂಡತಿಯನ್ನು ಕಳಕೊಂಡಲ್ಲಿಗೆ ದೇವರಿಗೆ ಸರ್ವಸ್ವವು ಹೋದ ಹಾಗೆ ಅಲ್ಲೂ ಅಲ್ಲ.
1: ಅಲ್ಲ,
0: ಹಾಗಿದ್ರೆ ಇದರೊಳಗೊಂದು ಯಾವುದೋ ಉಂಟು ಎನ್ನುವುದು ಸ್ಪಷ್ಟ. ಇನ್ನೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕಾದ ಕಾಲಘಟ್ಟ ಅಲ್ಲ. ಕಳಕೊಂಡ ಸತಿಯೇ ಎಂದು ಪರ್ವತರಾಯನ ನಂದನೆಯಾಗಿ ಪಾರ್ವತಿ ನಾಮಕಳಾಗಿ ಹುಟ್ಟಿ ಬಂದಿದ್ದಾಳೆ. ಏನು ದೇವರಿಗೆ ಗೊತ್ತಾಗುವುದಿಲ್ಲೋ, ಈ ನನ್ನ ಹೆಂಡತಿ ಹುಟ್ಟಿ ಬಂದಿದ್ದಾಳೆ, ಹೋಗಿ ಅವಳನ್ನು ಸೇರಬೇಕು, ಪರಿಣಾಮದಲ್ಲಿ ಕುಮಾರನೊಪ್ಪ ಹುಟ್ಟಬೇಕು, ಅದರಿಂದ ದುಷ್ಟನ ಹನನ ಆಗಬೇಕು ಅಂತ. ಹಾಗಿದ್ರೆ ಇಲ್ಲಿ ಏನು ದೇವರದ್ದೊಂದು ರೀತಿಯದ್ದಾದ ಚಿಂತನೆ ಉಂಟು ಅನ್ನುವುದೇ ಅರ್ಥ.
1: ಓಹೋ,
0: ಬಹುಶಃ ಮನ್ಮಥನ ಈ ಸಲ ಸ್ವಲ್ಪ ಕೆಲಸ ನೋಡುವಂತ ಅವರಿಗೂ ಮನಸ್ಸಿರಬೇಕು. ಯಾವ ಪ್ರಸಂಗದಲ್ಲಿಯೂ ದೊಡ್ಡ ಕೆಲಸ ಇಲ್ಲ ಮನ್ಮಥನಿಗೆ, ಈ ಪ್ರಸಂಗದಲ್ಲಿ ಆದ್ರೂ ಒಂದು ಸ್ವಲ್ಪ ಕೆಲಸ ಕೊಡುವ
1: ಅಲ್ಲ
0: ಅಂತ ಈಶ್ವರ ಸಂಕಲ್ಪ ಇರುವ.
1: ಈಶ್ವರ ಸಂಕಲ್ಪ ಅಲ್ಲ, ದೇವೇಂದ್ರ ಗಾಳಿ ಹಾಕಿ ಒಪ್ಪಿಸಿದಾನ ಅಂತ
0: ಖಂಡಿತ ಇಲ್ಲ. ಇಂದ್ರ ದುಡಿಯುವಷ್ಟು ದುಡಿದಿದ್ದಾನೆ, ಆದರೆ ಈ ಕಾಲಕ್ಕಾಗುವಾಗ ಕಿಚ್ಚು ಗಣ್ಣ ಬಗೆ ಬೆಚ್ಚುವೇನೆ, ಬೆಚ್ಚು ಅವನೇ ಅಲ್ಲ. ಯಾಕಿದ್ರೆ ಬೆಂಕಿ ಉರಿಯುವ ಕಾಲದಲ್ಲಿ ನಂದಿಸುವುದು ಯಾವುದರಿಂದ? ನೀರಿನಿಂದ. ನೀರು ತಂಪಿನ ಅನುಭವ, ಪುಷ್ಪ ಎನ್ನುವುದು ತಂಪಿನ ಅನುಭವವನ್ನು ಕೊಡ್ತದೆ. ಅವನ ಕಿಚ್ಚನ್ನು ನಂದಿಸುವುದಕ್ಕೆ ನನ್ನ ಬಾಣವೆಂಬ ತಂಪ ತಂಗಾಳಿ ಸಾಕು. ಆದ್ದರಿಂದ ಅವನತ್ತಾದಂತಹ ತಪಸ್ಸನ್ನು ಕೆಡಿಸಿ ತತ್ಪರಿಣಾಮವಾಗಿ ಗಿರಿಜೆಯನ್ನು ಕೂಡುವ ಹಾಗೆ ಮಾಡಿ, ಸತ್ಕುಮಾರನೊಬ್ಬ ಸಂಜನಿಸುವ ಹಾಗೆ ಮಾಡಿ ಲೋಕದ ದೈತ್ಯ ಶಕ್ತಿಯ ನಿರ್ಮೂಲನಕ್ಕೆ ಕಾರಣನಾಗುತ್ತೇನೆ. ಭಯಗೊಳ್ಳಬೇಡ.
1: ಪತಿಯ ಪರಾಕ್ರಮದ ಬಗ್ಗೆ ನೀವಿಷ್ಟು ಹೇಳುವಾಗ ಒಳ್ಳೆಯ ಚಿತ್ರಣ ಸಿಕ್ಕಿತು. ಅಂತಹ ಲೋಕನಾಯಕನನ್ನು ಎದುರಿಸಿ ನನ್ನ ಗಂಡ ನಿಲ್ತಾರೆ ಎನ್ನುವಾಗ ನನಗೆ ಹೆಮ್ಮೆ ಇದೆ. ಮತ್ತೆ ಎಲ್ಲವೂ ಕೇಳಲಿಕ್ಕೆ ಚಂದ, ಆದ್ರೆ ಇದು ಚಂದವೇ
0: ಅಲ್ವೇ?

0: ಓ ರತೀಶನೇ,
1: ಕಾಂತೆ,
0: ನನ್ನ ಮಾತುಗಳನ್ನು ಅವತರಿಸಬೇಕು. ತಾವು
1: ಏನೇ?
0: ಶಿವನನ್ನು ಎದುರಿಸುತ್ತೇನೆ, ಆ ಮೂಲಕವಾಗಿ ಲೋಕಕ್ಕೆ ಒಳಿತನ್ನುಂಟು ಮಾಡುತ್ತೇನೆ ಅಂತ ಹೊರಡುವ ನಿಮ್ಮ ಸಾಹಸದ ಕಾರ್ಯಕ್ಕೆ ನಾನು ತಲೆದೂಗುತ್ತೇನೆ, ಮೆಚ್ಚುತ್ತೇನೆ.
1: ಓಹೋ,
0: ಆದರೆ ನೋಡುವ ಕಣ್ಣಲ್ಲಿ ಏನಾಗುತ್ತದೆ ಅಂತ ಕೇಳಿದ್ರೆ, ಶಿವನನ್ನೇ ಎದುರಿಸುವುದಂದರೆ ಏನು?
1: ಏನು
0: ಮೃತ್ಯುವನ್ನು ಎದುರಿಸಿದ ಹಾಗೆ? ಮೃತ್ಯುಂಜಯನಲ್ಲವೇ ಅವನು?
1: ಬರುವ ಪ್ರವಾಹಕ್ಕೆ ಇದಿರಾಗಿ ಈಜುವವನಿಗೆ ಯೋಧ ಅಂತ
0: ಹೆಸರು. ಪ್ರವಾಹದೊಂದಿಗೆ ಈಜಲಿಕ್ಕೆ ಹುಲ್ಲು ಕಡ್ಡಿಯೂ ಸಾಕು, ಅದರಟ್ಟಕ್ಕೆ ಹೋಗ್ತದೆ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬೇಕಾದರೆ ಅಂತ ಎದೆಗಾರಿಕೆ ಬೇಕು.
1: ನಿಜ,
0: ಅದನ್ನು ನಾನು ಎಚ್ಚರಿಸುತ್ತಾ ಇರುವುದು. ಶಿವನೆನ್ನುವಂತಹ ಆ ಲಯಕ್ಕೆ, ಅಂದ್ರೆ ಈ ಪೂರ್ಣ ಪ್ರಪಂಚಕ್ಕೆ ಲಯವನ್ನು ತಂದು ಅಥವಾ ಸೃಷ್ಟಿಯನ್ನು ಲಯಗೊಳಿಸಿ ಮರು ಸೃಷ್ಟಿಗೆ ಕಾರಣೀಭೂತನಾಗುವನಿದ್ದಾನೆ. ಅಂದ್ರೆ ಬ್ರಹ್ಮನ ಸೃಷ್ಟಿಗೆ ಸ್ಥಿತಿಪಾಲಕನಾದಂತಹ ಹರಿಯ ಪಾಲನೆಗೆ ಒಂದು ಲಯ ತರುವವನು, ಅದು ನಿಯಮಿತವಾಗಿ ನಡೆಯಬೇಕೆಂದು ಮಾರ್ಗದರ್ಶನ ಮಾಡುವವನು ಲಯಕರ್ತ.
1: ಸತ್ಯ,
0: ಅವನನ್ನು ಎದುರಿಸುವುದರ ಮೂಲಕವಾಗಿ ನಾನಿವತ್ತು ಜಗತ್ತಿಗೆ ಒಳಿತು ಮಾಡುತ್ತೇನೆ, ಇಂದ್ರಾದಿ ದೇವತೆಗಳಿಗೆ ಒಟ್ಟ ಮಾತನ್ನು ಉಳಿಸುತ್ತೇನೆ ಎನ್ನುವ ಹಾಗೆ ಆಡ್ತೀರಲ್ಲ. ಸ್ವಲ್ಪ ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗಿ ಒಂದು ಎರಡು ಮೂರು ಪ್ರಕರಣ ನೆನಪು ಮಾಡಿಕೊಟ್ರೆ ಆದರೂ ನಿಮಗೆ ಅರ್ಥ ಆಗ್ತದ? ಏನು?
1: ಯಾವುದು
0: ಕೇಳ್ತೀರಾ?
1: ಧಾರಾಳ.
0: ಅಂಧಕಾಸುರ ಏನಾದ?
1: ಸತ್ತ
0: ಅಲ್ವೇ? ಅವನು ಶಿವನಿಗೆ ಹತ್ತಿರದವನೇ, ಹೊರಗಿನವನಲ್ಲ.
1: ಪರಿಣಾಮದಲ್ಲಿ ಅವನನ್ನು ಒಂದು ಗಣ ಅಂತ ಮಾಡಿದ್ರು.
0: ಆದ್ರೆ ಏನಾಯ್ತು ಪರಿಣಾಮದಲ್ಲಿ? ಅವನಿಗೆ ಬದುಕುವ ಯೋಗ ಇರ್ಲಿಲ್ಲ.
1: ಅವನ ಹಣೆ ಬರಹವೇ ಅಷ್ಟೇ
0: ಅಂತ ಹೇಳುದು ನಾವು. ಆದದ್ದು ಹೌದಾ? ಆಮೇಲೆ ತ್ರಿಪುರರು, ಬೇರೆ ಬೇರೆ ಕಡೆ ಇದ್ದವರು, ಬೇರೆ ಬೇರೆ ವರವನ್ನು ಪಡೆದುಕೊಂಡವರು, ಅವರೆಲ್ಲರನ್ನು ಒಂದೇ ಸರಳ ರೇಖೆಗೆ ತಂದು.
1: ಏನ ಅದ್ಭುತ ಕತೆ
0: ಅಲ್ವಾ?
1: ಪರಿಕಿಸಲ ಬಗೆ ಭೂರಥ ತರಣಿಯಿಂದು ಗಾಳಿಯು ಸರಸಿಜ ಭುವನೇ ಸಾರಥಿ
0: ನೋಡಿ,
1: ಸುರಗಿರಿಯ ಧನುವು ಹರಿಯ ಬಾಣವು ಸಿಂಜಿನಿ ಉರಗೇಂದ್ರನು ತಾನಾಗಿರಲು
0: ಕೊಂದ್ರಲ್ಲ. ಅಂತಹ ತ್ರಿಪುರರ ಸಂಹಾರ ಮಾಡಿದಂತ ಶಿವನ ಮುಂದೆ ತಾನು ನಿಲ್ತೇನೆ ಅಂತ ಹೊರಟ್ರೆ ಮತ್ತೆ ಇನ್ನೊಬ್ಬ ಇದ್ದಾನೆ ಗಜಾಸುರ ಅಂತ. ಹೇಗ್ ಹುಟ್ಟಿ ಬಂದ ಅವನು? ಅವನ ಸಂಹಾರ ಹೇಗಾಯ್ತು ಮತ್ತು ಪುನಃ ಹೇಳಬೇಕಾದ ಗತಿ?
1: ಇನ್ನೊಬ್ಬರ ಥರ
0: ಅಲ್ವೇ? ಇನ್ನೊಬ್ಬ ಇದ್ದಾನೆ, ನಿಮ್ಮ ತಂದೆಯ ಮಗ.
1: ಯಾರವ
0: ಮಗ? ಅಂದ್ರೆ ಮಗನಿಗೆ ಹತ್ತಿರ ಆದವ ನಿಮ್ಮ ಹಾಗೆ? ಜಲಂಧರ, ಸಿಂಧೂ ವಸನಾದೀಶ ಅಲ್ವೇ? ಅವನೇನಾಯ್ತು? ಅವನೇನು ಶಕ್ತಿಯನ್ನು ಹೊಂದಿದ್ದ? ಅವನ ಆ ಜೀವನ ಪವಿತ್ರವಾಗಿ ಸಾಗುತ್ತಾ ಇತ್ತು.
1: ನಿಜ,
0: ಅಲ್ಲಿ ಅಪವಿತ್ರವನ್ನು ಮೂಡಿಸಿ ಅವನನ್ನು ಕೊಲ್ಲಲಾಯಿತು. ಈ ಎಲ್ಲ ಪ್ರಕರಣ ಗಮನಿಸಿದ್ರೆ ಇವರು ಯಾರು ಶಿವ ವಿರೋಧಿಗಳಲ್ಲ,
1: ಅಲ್ಲ
0: ಇವರು ಯಾರು ಧರ್ಮ ವಿರೋಧಿಗಳಲ್ಲ. ಆದರೆ ಅವರು ಶಿವನಲ್ಲಿ ಸಾವನ್ನು ಕಂಡರು, ಯಾಕಂದ್ರೆ ಸೃಷ್ಟಿಗೆ ಪೂರಕರಾಗಿರಲಿಲ್ಲ, ಧಾರ್ಷ್ಟ್ಯವನ್ನೇ ಮೆರೆದಿದ್ರು, ಅದನ್ನು ಮುರಿಯಲಾಯಿತು. ಹಾಗಿರುವಾಗ ಇವತ್ತು ನನ್ನ ಗಂಡ ಮನ್ಮಥ ದೇವರು ಶಿವನ ಮುಂದೆ ಹೋಗಿ ನಿಂತರು ಅಂತ ಆದ್ರೆ ಉಳಿಲಿಕ್ಕೆ ಸಾಧ್ಯ ಉಂಟೋ ಸ್ವಾಮಿ?
1: ನಿನ್ನ ಊಹೆ.
0: ಶಿವನಲ್ಲಿ ಕಾಮವನ್ನು ಕೆರಳಿಸುವುದಕ್ಕೆ ಹೋಗುದು ಅಂತ ಹೇಳ್ತೀರಿ,
1: ಸತ್ಯ
0: ಜಿತಕಾಮನಲ್ಲವೇ? ಜಿತಕಾಮನಲ್ಲಿ ಪುನರ್ಕಾಮವನ್ನು ಉದ್ದೀಪನಗೊಳಿಸುವುದರ ಮೂಲಕವಾಗಿ ಅವನು ಪ್ರಾಜ್ವಲ್ಯಮಯನಾಗಿ ಮುಂದೆ ದಾನ ಸಂಹಾರಕ್ಕೆ ಸಿದ್ಧನಾಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಇದನ್ನು ನಾನು ಒಪ್ಪುವುದಿಲ್ಲ. ಖಂಡಿತ ಇದು ಚಂದದ ಕ್ರಮ ಅಲ್ಲ.
1: ನಿನಗೆ ಕ್ರಮ ಚಂದ ಅಂತ ಕಾಣುವುದಿಲ್ಲ,
0: ಅನಿಸಲಿಲ್ಲ.
1: ನನಗೆ ಕಾಣುವುದು ಲೋಕದ ಚಂದ ಕಾಂತೆ.
0: ಓ
1: ಏನು?

0: ಸ್ವಾಮಿ
1: ಪಿಟು ಪಿಟು ಪಿಟು. ಸದಾ ಶಿವನ ಯೋಗ್ಯತೆಯ ಬಗ್ಗೆ ತಿಳಿಯದೆ ಇದ್ದವ ನಾನಲ್ಲ. ಅವಮಾಡಿದ ಸಾಧನಾ ಕಥಾನಕವನ್ನು ಬಿಡು. ಅಂಧಕನಿರಬಹುದು, ತ್ರಿಪುರನಿರಬಹುದು, ಜಲಂಧರನೇ ಇರಬಹುದು, ಇಷ್ಟೆಲ್ಲ ಮಂದಿ ಹೋದದ್ದು ಯಾಕಾಗಿ? ಅವರು ಮಾಡಿದ ಅಧರ್ಮ ಮಾರ್ಗದ ಪರಿಣಾಮವಾಗಿ. ನಾನಿಲ್ಲಿ ಎಸಗುತ್ತಾ ಇರುವ ಕರ್ಮ ಅಧರ್ಮದ್ದಲ್ಲ, ಲೋಕಧರ್ಮದ ರಕ್ಷಣೆಗೆ ಬೇಕಾಗಿ ಎಸಗುತ್ತಾ ಇರುವ ಕರ್ಮ. ಇಷ್ಟರವರೆಗೆ ಮನ್ಮತ ಅಧರ್ಮಕ್ಕೆ ಪೂರಕವಾದ ಒಂದೇ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದ ಕಥೆಯೇನಾದರೂ ಕಂಡೆಯೇನೇ ನೀನು? ಇಲ್ಲವಲ್ಲ.
0: ಇಲ್ಲ ಇಲ್ಲ.
1: ಆದ್ದರಿಂದಲೇ ಹೇಳುವುದು, ಈ ಬ್ರಹ್ಮಾಂಡದಿ ಎನ್ನ ಎಸುಗೆಯನ್ನು ಮೀರುವವರಾರು? ಈ ಬ್ರಹ್ಮಾಂಡದಲ್ಲಿ ಮನ್ಮತನ ಎಸುಗೆಯನ್ನು ಮೀರಿ ನಿಲ್ಲುತ್ತೇನೆ ಅಂತ ಹೋದವ ಯಾವನೂ ಇಲ್ಲ.
0: ಹೌದೌದು.
1: ನಾನು ಬ್ರಹ್ಮಚಾರಿ ಅಂತ ಹೇಳುವವನಾದರೂ ತಪ್ಪಿದ್ರೆ ಒಂದು ಬಿಟ್ರೆ ಸಾಕು, ಗೊತ್ತಿಲ್ಲದೆ ಎರಡು ಆದತ್ತೆ ಮತ್ತೆ ಗೊತ್ತಾಗುವುದು ಲೋಕದಲ್ಲಿ ಅವನಿಗೆ,
0: ಮತ್ತೆ ಪ್ರಕಟ ಆಗುದು.
1: ಕೆಲವರು ಸತ್ತ ಮೇಲೆ ಅವರಿಗೆ ಎರಡು ಉಂಟು ಅಂತ ಗೊತ್ತಾಗುತ್ತದೆ ನನ್ನ ಬಾಣದ ಎಸುಗೆ ಇದ್ದ. ಆದ್ದರಿಂದ ಬ್ರಹ್ಮಚಾರಿ ಅಂತ ಆಡಿಕೊಳ್ಳುವುದು ದೊಡ್ಡದಲ್ಲ, ಮನ್ಮಥನನ್ನು ಗೆದ್ದಿದ್ದಾರೋ ಅನ್ನುವುದು ಮುಖ್ಯ. ಕೇವಲ ಮೂಗಿಗೆ ಕೈಯಿಟ್ಟುಕೊಂಡು ಕುಳಿತಲ್ಲಿಗೆ ಒಬ್ಬ ಜಿತಕಾಮನಾಗುವುದಿಲ್ಲ. ಅವನು ಜಿತಕಾಮ ಎನ್ನುವುದು ಸಾಧ್ಯಂತಗೊಳ್ಳುವುದು ಯಾವಾಗ ಬಲ್ಲೆಯ? ಅಳಿವಿನಂಚಿನಲ್ಲಿಯೂ ಅವನ ಖ್ಯಾತಿ ಸ್ಥಿರವಾಗಿ ನಿಂತಾಗ. ಆದ್ದರಿಂದಲೇ ಇಂದು ಸದಾಶಿವ ಒಬ್ಬ ಜಿತಕಾಮ ಹೇಗಾಗುತ್ತಾನೆ? ಗೌರಿಪತಿಯಾದವ ಈಗ ಯೋಗಿಯಾಗಿ ಕೂತಿದ್ದಾನೆ ಎಂದ ಮಾತ್ರದಲ್ಲಿ ಜಿತಕಾಮ ಎನ್ನುವುದನ್ನು ನಾನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಜಿತಕಾಮ ಹೌದೋ ಅಲ್ಲವೋ ಪರೀಕ್ಷೆ ಒಡ್ಡಬೇಕು. ಆ ಪರೀಕ್ಷೆಯಲ್ಲಿ ಅವ ಗೆದ್ದ ಅಂತಾದ್ರೆ ಅವನನ್ನು ಜಿತಕಾಮ ಅಂತ ಹೃದಯಂಗಮವಾಗಿ ನಾನು ಒಪ್ಪುತ್ತೇನೆ. ಬದಲಾಗಿ ಮನ್ಮಥನ ಸತ್ವವನ್ನು ಮೀರಿ ನಿಲ್ಲುವ ಶಕ್ತಿ ಅವ ಹೌದು ಅಂತಾದ್ರೆ ನೋಡೋಣ, ಗೆಲ್ಲಲಿ. ಆಗಾದ ಕಾರಣ ಯೋಚಿಸುವುದಲ್ಲ, ಏನಿಟ್ಟರೂ ನೀ ನನ್ನಂತೆ ಅಡಿಯ ಮುಂದಿಡೆ ಸ್ವರ್ಗ.
0: ಸರಿ,
1: ನಾವು ಅಡಿ ಮುಂದಿಡುವವರೇ, ಮತ್ತೆ ಇಟ್ಟ ಅಡಿಯನ್ನು ಹಿಂದಿಟ್ಟು ಕ್ರಮ ಇಲ್ಲ ನಮ್ಮದ್ದು. ರತಿಪತಿ ಇದ್ದೇನೆ, ಆಡಿದ ವಚನ ಮುಖ್ಯ. ಕಾಯೇನ ವಾಚಾ ಮನಸ ಕೈಕೊಂಡ ಕಾಯಕವನ್ನು ಪೂರೈಸುತ್ತೇನೆ. ಆದ್ದರಿಂದ ಮಾತು ಕೊಟ್ಟದ್ದು ತ್ರೈಲೋಕಾಧ್ಯಕ್ಷ ಪದವಿಯನ್ನೇರಿದಂತಹ ಒಬ್ಬ ಸುರೇಂದ್ರನಿಗೆ.
0: ಸರಿ,
1: ಹಾಗಾಗಿ ನಿನ್ನ ಪತಿ ಮಾತಿಗೆ ತಪ್ಪಿದವನಾಗುವುದಕ್ಕಿಲ್ಲ, ಮಾತಿಗೆ ಮಾತನ್ನು ನಡೆಸುವವನಾಗುತ್ತೇನೆ. ಆದ್ದರಿಂದ ಈ ಕಾಲದಲ್ಲಿ ಸದಾಶಿವನ ತಪಸ್ಸನ್ನು ಕೆಡಿಸಿ ಆ ಮುಖಾಂತರ ಲೋಕಹಿತವನ್ನು ಕಾಪಾಡುತ್ತೇನೆ, ನಿಶ್ಚಿತಳಾಗು.
0: ನೀವೆಷ್ಟು ಧೈರ್ಯವನ್ನು ಹೇಳಿದರೂ ಕೂಡ ನನ್ನ ಮನಸ್ಸು ಗಟ್ಟಿಗೊಳ್ಳುತ್ತಿಲ್ಲ.
1: ಯಾಕೆ
0: ಗಣೇಶ, ಶಿವನ ಬಗ್ಗೆ ಸ್ವಲ್ಪ ತಿಳಿತೀರಾ?
1: ಏನದು?

0: ಸ್ವಾಮಿ ಕಾಂತೆ ಶಿವನನ್ನು ಅರಿತು ಅರಿತು ಯುದ್ಧಕ್ಕಾಗಿ ತಾನು ಹೋಗುತ್ತೇನೆ, ಅವನನ್ನು ಎದುರಿಸುತ್ತೇನೆ, ಕಲಹಮುಖಿಯಾಗುತ್ತೇನೆ ಅಂತ ತಾವು ಭಾವಿಸಿದ್ದೀರಿ. ಕೇವಲವಾಗಿ ಒಬ್ಬ ಸುರೇಂದ್ರನ ಮಾತನ್ನು ಕೇಳಿ ಧುಮುಕುವವರು ನೀವಲ್ಲ.
1: ಅಲ್ಲ,
0: ಶಿವನ ಬಗ್ಗಾಗಲಿ, ಹರಿಯ ಬಗ್ಗಾಗಲಿ, ಬ್ರಹ್ಮನ ಬಗ್ಗಾಗಲಿ ಸಾಕಷ್ಟು ತಿಳಿದುಕೊಂಡವರು ತಾವಿದ್ದೀರಿ.
1: ಬಲ್ಲೆ
0: ತ್ರಿಮೂರ್ತಿಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಅವರ ಆಶಯಕ್ಕೆ ಪೂರಕವಾಗಿ ವ್ಯವಹಾರ ಮಾಡುವ ನನ್ನ ಗಂಡ ಅನ್ನುವ ಹೆಮ್ಮೆ ನನಗುಂಟು.
1: ಓಹೋ,
0: ಅದೇ ಪ್ರೀತಿ, ಅದೇ ಪ್ರೇಮದ ಭಾವನೆಯಲ್ಲಿ ಕೇಳಿಕೊಳ್ಳುವುದು. ಇದು ಚಂದ ಅಲ್ಲ, ಇದು ತರವಲ್ಲ. ಶಂಕರನಲ್ಲಿ ಕಲಹ ಮಾಡಿಕೊಳ್ಳುವುದಂದ್ರೆ ಸಾಧಾರಣದ ವಿಷಯ ಅಲ್ಲ. ಯಾರು ಶಂಕರ?
1: ಯಾರು
0: ನೀವು ಅರಿತುಕೊಂಡಿದ್ದೀರಿ? ನಾನು ಮತ್ತೊಮ್ಮೆ ನೆನಪು ಮಾಡುತ್ತೇನೆ.
1: ಏನೇ?
0: ಅಂತರಿಕ್ಷಗಳಲ್ಲಿ ವ್ಯೋಮಾಕಾಶಗಳನ್ನು ಒಂದು ಮಾಡುವಂತಹ ಶಕ್ತಿಯುಳ್ಳವನಿದ್ದಾನೆ.
1: ವ್ಯೋಮಕೇಶ
0: ಅದ್ಯದಿಷ್ಟ ದಶಾಂಗುಲಂ, ಚಿಕ್ಕದೂ ಆಗಬಲ್ಲ, ಬೃಹದೂ ಆಗಬಲ್ಲ. ಒಂದು ಕಡೆ ಸ್ಥಾನವಾಗಿ ಕುಳಿತಿದ್ದಾನೆ ಅಂತ ಅನಿಸಿದರೂ ನಮಗೆ ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿಕೊಂಡವನಿದ್ದಾನೆ. ತೃಣ ಕಾಷ್ಟಗಳಲ್ಲಿಯೂ ಶಿವನನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಒಂದು ಜೀವಿಯಲ್ಲಿ ಪರಮಾತ್ಮ ಸಾನ್ನಿಧ್ಯವನ್ನು ನಾವು ಕಾಣುತ್ತೇವೆ, ಅದನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ. ಅದಕ್ಕೆ ಕಾರಣ ಅದರಲ್ಲಿ ನಾವು ಶಿವನನ್ನು ಆರೋಪಿಸುತ್ತೇವೆ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಲೋಕದ ಹಿತಕ್ಕಾಗಿ ನೀಲಕಂಠ ಸರ್ವಾತ್ಮ ಮೃತ್ಯುಂಜಯ ನಮೋ ನಮ ಎಂದು ಹಾಡುವವರು ನಾವು ತಾನೆ?
1: ಖಂಡಿತ.
0: ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ ಅಂತ ಭಗವಂತನ ಮುಂದೆ ಲೋಕದ ವಿಷವನ್ನು ನುಂಗಿ ನಂಜುಂಡನಾಗಿ ಮೆರೆದ ಪರಮಾತ್ಮನ ಬಗ್ಗೆ ಲಘುವಾದ ಭಾವನೆ ಇರಿಸಿಕೊಂಡು ಕಿಚ್ಚುಗಣ್ಣನ್ನು ಲೆಕ್ಕಿಸುವುದಿಲ್ಲ, ಬಿಡು ಬಿಡು ಅಂತ ಹೇಳ್ತಾ ಇದ್ದೀರಿ. ನನ್ನ ಮನಸ್ಸಿನ ಆತಂಕ ಕಡಿಮೆಯಾಗುವುದಿಲ್ಲ ಸ್ವಾಮಿ. ಎಲ್ಲವನ್ನು ತಿಳಿದ ಮಹಾಂತ ಮಹಾನುಭಾವ ತಾವಿದ್ದೀರಿ. ಅಂತಕಾಂತಗಳು ಕಲಹ ಬೇಡ ಲೋಕಾಂತ.
1: ಓಹೋ,
0: ನನ್ನ ಪ್ರಾರ್ಥನೆ ಇದು. ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ. ನಾಳಿನ ಪರಿಸ್ಥಿತಿಯನ್ನು ಊಹಿಸಿ ನಿಮ್ಮನ್ನು ಇವತ್ತು ಹೋಗಿಕೊಡ್ಲಿಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ ದೇವರೇ. ಬೇಡ, ಈ ಯೋಚನೆಯನ್ನು ಬಿಟ್ಟು ಬಿಡಿ.
1: ರತಿದೇವಿ ಪದಕಾನತಳಾದ ನಿಮ್ಮನ್ನು ಹಿಡಿದು
0: ಬೇಡಿಕೊಳ್ತಾ ಇದ್ದೇನೆ.
1: ಬಿಗಿದಪ್ಪಿದ್ದೇನೆ, ಈಶ್ವರನ ಬಗ್ಗೆ ಅರಿಯದೆ ಹೊರಟವಲ್ಲ ಕಾಂತೆ.
0: ಹೌದೇ?
1: ಒಮ್ಮೆ ಲೋಕದ ಸ್ಥಿತಿಗತಿ ನೋಡಿದೆಯಾ?
0: ಏನಾಗಿದೆ?
1: ತಾರ

0: ಕಾಂತೆ
1: ಸ್ವಾಮಿ.
0: ಕಣ್ಣೀರ್ಗರೆಯುತ್ತಾ ಇರುವ
1: ಹೌದು
0: ಹೋಗುತ್ತಾ ಇರುವುದು ಸದಾಶಿವನನ್ನು ಕೆಣಕುವುದಕ್ಕೆ. ಪರಿಣಾಮದಲ್ಲಿ ಹೋದ ಪತಿ ಪುನರಪ್ಪಿ ಬರ್ತಾನೆ ಎನ್ನುವ ಆತ್ಮವಿಶ್ವಾಸ ಇಟ್ಟುಕೊಳ್ಳುವುದಕ್ಕಾಗುತ್ತಾ ಇಲ್ಲ. ಕಾಂತೆ,
1: ಓ
0: ಮಹಾವಿಷ್ಣುವಿನ ಮಗ ನಾನು, ಮಹಾವಿಷ್ಣುವಿಗೆ ಸೊಸೆ ನೀನು.
1: ಹೌದು,
0: ಲೋಕ ಸಮಸ್ತರ ಏಳಿಗೆಯೇ ಹರಿಲಕ್ಷ. ನಾಹಂಕರ್ತ ಹರಿಕರ್ತ ಅಂತ ಹೇಳುವ ಭವ್ಯ ಪರಂಪರೆ ನಮ್ಮದು.
2: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: Cheers!
2: Hello friends! ನಾನಂತಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: Radio Sarang 107.8 FM.
1: ನಿಕುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು ಇತ್ತೆ ತುಳು ಪ್ರಸಾರ.

0: ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು.
1: ಎನಿತ್ತ ತುಳು ಪ್ರಸಾರಡು ತುಳು ಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸುಪರ್ಬ 2020 ಈ ಲೇಸಡು ಶರವೇಶ್ವರ ಕಲಾವಿದರು ಕುಡ್ಲ ಮುಕುಲು ನಡಪುಡಾದು ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ 4.

0: ஓ தேவர ஓடோட பண்ணாங்க சைத்தது பத்திக்கல காண வா காலி வா துப்பானு அடிமேல ஆண் வந்தே எண்ணியே ஒரியதா அமுக குஞ்சதனே மைமே சுவாமி தேவர
1: அப்பையா 2000 ಗಂಟು ಕೊಡ್ರಿ ಅಪ್ಪಯ್ಯ
0: ನಮ್ಮೆ ಅಪ್ಪಯ್ಯ
1: ಕೊಡ್ತೇನೆ ಈ ಊರಿನಲ್ಲಿ ಕಳ್ಳರಿದ್ದಾರೆ
0: ಅಣ್ಣಮ್ಮ ಎನ್ನಡ್ದು ಮೇ ಭೂಮಿ ಪುಟ್ಟಿದ್ ಬೈದನ ಮಗ್ಗ ತುಪ್ಪಿದಲ್ಲೇ ಊರದ ಕಲ್ವಣ್ಣ ನಮ್ಮಲ್ಲಿಗೆ ಪರ ಊರದ ಸುಖಗಣ್ಣ ಬೇರವಲ್ಲಿಯಪ್ಪ ನಿಕ್ಕನ ಗಂಟಿಡೆ ಕಣ್ಣು 2000 ದಿನ ಬಾರ ಮುಗಿತ ಮುಸುಳಲೆ ನನ್ನ ಪಿರ ಊರು ಹೋಚಾ ನಿನ್ನ ಮಾರನೆಗೆ ಕೂಡ 2000 ಬಿಡ್ಚ ಕೂಡ ಖಾಲಿ ಮಲ್ಪಾನ
1: ಇನ್ನು ದಾರಿ ಒಂದೇ ಅಪ್ಪ ನಾನು ನಿಮ್ಮ ಗಂಟು ಪತ್ವೆ ಕೊಡ್ರಿ ಅಪ್ಪಯ್ಯ
0: ಬಾಯಿ ಮುಚ್ಚಿ
1: ಅಪ್ಪಯ್ಯ ನಿಮ್ಮನ್ನು ನೋಡುವಾಗ ತಾಯಿ ಬೆಕ್ಕು ಅದರ ಮರಿಯನ್ನು ಕಚ್ಚಿಕೊಂಡು ಹೋದಾಗೆ ಕಾಣ್ತದೆ ಯಾರಾದ್ರೂ ನೋಡಿದ್ರೆ ಮಗ ಅಪ್ಪನಲ್ಲಿ ಹೊರೆ ಹೊರಿಸ್ತಿದ್ದಾನೆ ಎಂದು ಎಣಿಸಿದ್ರೆ ನನಗೆ ಅವಮಾನ ಕೊಡ್ರಿ ಗಂಟು ಅಪ್ಪಯ್ಯ ಆಚೆ ಕೈಯಲ್ಲಿ ತೊಂದೆ ಅಪ್ಪಯ್ಯ ಈಚೆ ಕೈಯಲ್ಲಿ ಮಗ ಅಪ್ಪಯ್ಯ ನಡು ಮಧ್ಯದಲ್ಲಿ ಯಾರು ಮೇಲುದಪ್ಪಯ್ಯ
0: ನಿನ್ನ ಅಮ್ಮೆ ಅಪ್ಪಯ್ಯ.

0: ಇತ್ತೆ ಆಡಲ ಸತ್ಯಪ್ಪನ ಓಲ್ಲೆ ಓಲ್ಲೆ ನಮಗೆ ಸೂರ್ಯಕಾಂತೆ ಪನ ಪನ ಓದೀತ ನಾಗಮುಖ ಕಡ್ಗನ ಪನ.
1: ಅಣ್ಣ ವಾ ಸೂರ್ಯಕಾಂತಿ ವಾ ನಾಗಮುಖ ಕಡ್ಗ ಯಾನ್ ಕೊರಡು ಓಲುಂಡು ಯಾನ್ ಪನುಡು
0: ಎಂಚ ಪನುಡು ಪಂಡ ಪೊಲಿಪುಲೆ ಆಯನ ಕೈಕಾರನ ಕಕ್ಕಾಲೆ ಸತ್ಯ ಸಂಗತಿನ ತಾನೆ ಚಂದನಾಪುರದ ಅರಸೆ ನನ್ನ ಯಾನೆ ಎಂದು ಡಂಗುರ ಸಾರಾದನ ವಾ ಧೈರ್ಯಡು. ಹ್ಮ್ ಪನ ಸೂರ್ಯಕಾಂತಿ ಜಿಗುಡಲ್ಲೇನ ಪನ ಪನ ಸತ್ಯ ಪನ.
1: ಸೂರ್ಯಕಾಂತನ ಯಾನ್ ಎಲ್ಲಿಯೇ ಉಪ್ಪುನಗ ಆಯನ್ ತೂದುಪ್ಪೆ ಈತ ಅರಸ್ತಾನುಡು ಮುಟ್ಟಿ ಕಲ್ಲು
2: ಜಟ್ಟಿ
1: ಬೊಕ್ಕ ಈತ ಮುಟೆಯನ್ನು ತೂದೇ ಉಪ್ಪಂದಿ ನಾಯನ ಈ ಗೊತ್ತಿತ್ತುಂಡಲ ಮಗೇಜಿ ಪನ್ಪಿನ ನೆವನುಡು ಏನನ್ನು ಕೆರ್ದು ಎನ್ನ ರಾಜನೇ ವಶಮಲ್ಪರೆ ಬತ್ತದು ಬಾಯಿ ಬಿಟ್ಪಾವನ ಒಂದು ನೆವನ್ನ ಒಪ್ಪ ಪುಟ್ಟಿನ ಪಲೆ ಪನ್ಪಿನ ಪಾತಿರನ ಇಂಚಿ ಸ್ವಾರ್ಥದ ಬುದ್ಧಿ ನಿಕ್ಕಿ ದಾಯಿ ಬತ್ತಂಡಣ್ಣ ನಿನ್ನ ಕೈತಿ ಇಂಕಿ ಯಮಲೋಕನು ತೋಜಾವನ ನಿಕ್ಕಿನ್ನು ರಾಜನ ಇದ್ದೇನೆ ಬುಡ್ದು ಕೊರಿಯೇ ಇಂಕ್ ವಾ ಬದುಕಲಾ ಬುಡ್ಚಣ್ಣ ವಾ ಬದುಕಲಾ ಬುಡ್ಚಿ.
0: ದಾನೆ ಒಪ್ಪ ಪುಟ್ಟಿ ಕರ್ಲ ಸಂಬಂಧ ಪಲಯನ ಕೈಟೆ ಯಮಲೋಕ ತೋಜಾವನ ಕೂಡ ನಿನ್ನ ರಾಜ್ಯ ಬುಡ್ದು ಗೊರ್ಪೆ ಪಂಡಿನೇ ಯಾನು ಮಂಗೆ ಆಪೆ ಅಂದ ಎನ್ಯನ. ಹ್ಮ್ ಮರ್ಯಾದಿಡಪನ ನಾಗಮುಗ ಖಡ್ಗ ಓಲು ದೀತಾಂದ್ ಬಾಯ್ ಬಿಡು ಪನ ಬಾಯ್ ಬುಡ್ಪು ಜನ ತೂ ಗೆಂಡ ಕರ್ಬ ಕಾಯ್ತಿದ್ದಿನ ಗೆಂಡರ್ದು ನುರಿಪೋಡ ಬಿಡು ಬಾಯ್ ಬಿಡು ಸತ್ಯ ಕಕ್ಕುವನ ಹಿಚ್ಚ.
1: ಅಣ್ಣ ಸ್ವಾರ್ಥದ ಆಶಿಡಿ ನಂಬಿಗದ ದೃಷ್ಟಿಯೇ ದಾಂತಿ ಪಲೆಯಾಗಿ ರಾಜ್ಯ ಸಂಪತ್ತದ ಖಜಾನದ ಅರ್ಬು ಹಿಂಚಿತ್ತಿ ಸ್ವಾರ್ಥದ ಸಂಪತ್ತಿನ ಸೈನಗ ಕೊನೆಯರೆ ಸಾಧ್ಯನ ಸೀಕಿಡು ನರಳಿದು ಪುರಿಲಿನಗ ಸಂಪತ್ತದ ಬಿಳಿ ಚಾಂದಿ ತಿಳಿಯಿನ ದಿನ ಹೆಚ್ಚು ದೂರ ಉಪ್ಪಂದು ಅರ್ಥ ಮಲ್ತೋನಣ್ಣ ಅರ್ಥ ಮಲ್ತೋನು.
0: ರಾಹು ಶನಿ ಕಾಟಂದು ಏನನ್ನು ಪೋಡಿಪವನ ನಿನ್ನರ್ದು ದುಂಬು ಪುಟ್ಟಿದಿನ ಏನಂದು ಈ ಅರ್ಥ ಮಂತನು ನನ ನಿನ್ನ ಹಿಂಚ ಬುಡುಡ ಅವಂದು ಮಂತ್ರಿ ಗುಪ್ತಾಕ್ಷರ ತಾಯ ಕಲ್ಲುದ ಲೆಕ್ಕ ಕುಲುದರು. ಹ್ಮ್ ಥೂ ಛೀ ನನ ನಿಕ್ಲಿನ ನಂಬುದು ಕುಲ್ಲುಡ ಅವಂದು ನನ ಎನ್ನ ಕೆಲಸನು ಎನ್ನ ಉಂದುವೇ ಕೈ ಮಿತ್ತು ಪೋದು ದುನಿಪುನ ಕಡ್ಗೊಗು ನೆತ್ತೆರೆದ ಹೋಗಲಿಡೇ ಪರಿಹಾರ.

0: そりゃ簡単、そりゃ簡単。いいバタカトララ、いいバタカトララマが、そりゃ簡単、そりゃ簡単。やなサムシャヤ、やなスワルタ、やなねサロラシャバトゥネ、あんね、やなねサロラシャバトゥネ。నిన్న కైట నిన్న కైటు పుని నాగముక కడుగనా అంజు అంజు అవు నాగముక కడుగ నాగముక కడుగ ఎన్న ఎన్న అంజరు శ్యామ రాజరు రణ రంగుడు ప్రిన్స్ గోరన రుండ రట్టాయిన నాగముక కడుగ నిన్న కైటు మగా என்ன மிக்க தர்ம ஜகு சம்சையுடைய சிக்ஷ கொடுத்து கெரியர கை தெற்புனக என்ன கைனே கடுத்தது ஈ சிக்ஷ கொரியா ஏ சிக்ஷ கொரியா ஒந்து ஒந்து ராகு சனி நல்லது இந்த எக்க தெரிடு அந்த மக எக்கு இந்த தெரிடு
1: அப்பாஜி ಈರಿಂದು ಎನ್ನ ಜ್ಞಾನಗೆ ಬರಂದೇನೆ ಚಿಕ್ಕಪ್ಪನ ರುಂಡ ಕಡ್ಪು ನೆಡ್ದು ತುಂಬೆ ಎನ್ನ ಕೈ ಎಂಕ್ ತೆರೆಯಂದನೆ ಎನ್ನ ಕೈನ ಕಡ್ತು ಬೋಂಡೆ ಅಪ್ಪಾಜಿ ಯಾನ್ ಮಲ್ತಿ ತಪ್ಪುಗು ಪತೊಲ್ಲೆ ಅಪ್ಪಾಜಿ ಪತೊಲ್ಲೆ
2: ರೇಡಿಯೋ ಸಾರಂಗ್
0: ಧರ್ಮಜ ನಂದ ನಮಗ ಬಲ ಹಿಡಬಲ ಈ ನಾಗಬುಗ ಕಡ್ಕನು ಪತನು ಈ ಪತನು ದಯಪಂಡ ನನ್ನ ನನ್ನ ಈ ಅರಸು ನನ್ನ ಈ ಅರಸು ಪಟ್ಟಡು ಕೊಲ್ಲೋಡು ನಮಗ ಈ ನಾಗಮುಗ ಕಡ್ಕನು ಏ ಪತನು
3: ಎಂಕೆನ್ನ ರಾಜನೇ ಪುಟ್ಟಿ ನನ್ನ ನಾಗಮುಗ ಕಡ್ಗ ಎಂಕ ದಾಯಿ ಎನ್ನ ಮೋಕೆದ ಮಗಳ ಕಣ್ಣ ಕರಕ್ಕೆ ತೋಜಾನೆ ಬುಕ್ಕ ವಾ ಬಾಗಿಲ ಎಂಕು ಬುಡ್ಚಣ್ಣ ವಾ ಬಾಗಿಲ ಎಂಕು ಬುಡ್ಚಿ
0: ದನೆ ನಿನ್ನ ಮಗಳು ಕಣ್ಣ ಕರೆಗೆ ತೋಜನ್ ಜಾತಲ್ಲ
1: ಅಪ್ಪಾಜಿ ಚಿಕ್ಕಪ್ಪ ಚಂದ್ರಿಕಾ ಜೀವಡು ಉಲ್ಲಲು ಆಲುಲ ಅಲ್ಲ ಮಗೆ ಚಂದ್ರಕಾಂತೆಲ್ಲ ಋಷಿ ಭೂಂದ್ರನಾಥರ್ನ ಕುಟಿರಡು ಉಲ್ಲರು
3: ಮಗಲೇ ಅಲ್ಲ ಮಗನೊಟ್ಟಿಗೆ ಋಷಿ ಕುಟೀರಡು ಉಲ್ಲಿರ ಭೂಂದ್ರನಾಥಿ ಋಷಿ ಕುಟೀರಡು ಸಂಸಾರ ಮಲ್ತೊಂದು ಉಪ್ಪನ ಗತಿ ಎಂಚ ಬತ್ತಂಡು ಏನಿಡ್ದು ಬತ್ತಂಡು
4: ಇಂದತ್ತ ನಿಜ ಸಂಗತಿ ತಿಳಿಯೋಡೆ ಇತ್ತೇನೆ ಚಂದ್ರಿಕಾಗ ಉಂಡಾಯನ ಆಣು ಮಗಕ್ಕ ಕಾರಣ ಏರೊಂದು ತಿಳಿಯೋಡೆ
5: ಅಂದಂದು ಆಣು ಮಗಕ್ಕ ಕಾರಣ ಆಯ್ನ ಆ ಕಪಟಿ ಸನ್ಯಾಸಿ ಏರೆಂದು ತಿಳಿಯೋಡು ಪಿದಡಿಗ
3: ಎನ್ನ ಮಗಳು ಸುಲಾಬುಡು ಏರ್ನಲ ಬಲಿಕು ಬೂರನಾಲತ್ತು ಸತ್ಯ ಸಂಗತಿ ದಾದಂದಿ

అప్పాజీ, అప్పాజీ, అప్పాజీ, అప్పాజీ, అప్పాజీ.

0: ಬಾಯಿ ಇತ್ತದು ಬಾಯಿ ಬರೋಂದಲೇ ಕಾತೇರು, ಕಣ್ಣಿತ್ತದು ಕಣ್ಣು ತೋಜಾಂದಲೇ ಕಾತೇರು. ಎಂಚಿನ ಅಂದ ಪನೋಲಿ ಎಂಚ ಮೋನೆ ತೋಜಾವಲಿ. ಆ ಸ್ವಾಮಿಲು ಬತ್ತಿರು ಸ್ವಾಮಿಲೆ, ಚಂದ್ರಿಕಾಗ ಆಯ್ನ ಕಷ್ಟನು ಪನ್ಪಾರ.
1: ಸಮಾಧಾನ

0: ಇಂಚೆಲ್ಲ ಮುಗ ಪುಂಚದ ಅಡಿ ಬರ್ತಾ ಇರ್ತೀಯ. ಈ ಮುಗ ಪುಂಚ ಎಂಚ ಉಂಡು ಅಂದ್ರೆ ನಿಕ್ಕು ಗೊತ್ತಿದ್ಯ ನಮಗ. ಹೆಚ್ಚಿನ ಜನಕ್ಕಲಿಗೆ ಮುಗ ಪುಂಚದ ಕತ್ತೆ ಎಲ್ಲ ಆಣ್ಬಾಲಿನೇ ಬರ್ಪೇರಿ ಮಾತೆರಗಲ ಶರವದ ಗಣಪತಿ ಎಟ್ಟೆ ಮಲ್ಪಾಡು.
1: ಹಾಗೆ ತಾಯಿ ಮಂಗಳಾದೇವಿಯು ನಮ್ಮೆಲ್ಲರನ್ನು ಕಾಪಾಡಲಿ.

0: ಈತನೇಟ ಕೆಲವಂಚಿ ತುಳಿತ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತೆರೆಗ್ಲ ಸೊಲ್ಮೆಲು ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್.
1: ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇಂದು ನಾನು ಡಾಕ್ಟರ್ ಯಶ್ವಿತಾ, ತಜ್ಞ ವೈದ್ಯೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು, ತಮಗೆ ವೃಕ್ಷ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಬಯಸುತ್ತೇನೆ. ಈ ವರ್ಷ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಗಿಡಮರಗಳನ್ನು ಹೇಗೆ ಸಂರಕ್ಷಿಸಬಹುದು, ಹೌದು ಆಯುರ್ವೇದ ಹೇಗೆ ಮಾನವನ ದೇಹ ಹಾಗೂ ಮನಸ್ಸನ್ನು ಆರೋಗ್ಯಕರವಾಗಿ ಉಳಿಸಲು ಮಾರ್ಗದರ್ಶಿಸುತ್ತದೋ ಹಾಗೆಯೇ ವೃಕ್ಷಾಯುರ್ವೇದ ಮರಗಳು, ಬೆಳೆಗಳು ಮತ್ತು ಅರಣ್ಯಗಳ ಆರೋಗ್ಯ ಕಾಪಾಡುವ ಮಾರ್ಗಗಳನ್ನು ತಿಳಿಸುತ್ತದೆ. ವೃಕ್ಷ ಆಯುರ್ವೇದ ಎಂಬುದು ಪುರಾತನ ಭಾರತದಲ್ಲಿ ಇದು ರೂಪುಗೊಂಡ ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ. ಇದು ಅಗ್ನಿ ಪುರಾಣದ ಒಂದು ಅಂಶವೂ ಹೌದು. ಹಾಗೂ ಈ ಶಾಸ್ತ್ರವನ್ನು ಸುರಪಾಲ ವೃಕ್ಷಾಯುರ್ವೇದ ಎಂಬ ಪಠ್ಯದಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ವಿವರಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗ್ತದೆ. ಅಂದ್ರೆ ಕ್ಷಾರಂಧರ ಸಂಹಿತ ಆಗ್ಬೋದು, ಧನ್ವಂತರಿ ನಿಘಂಟು, ರಾಜ ನಿಘಂಟು, ಹಾಗೆ ಪುರಾತನ ಗ್ರಂಥಗಳಲ್ಲಿ ಇವುಗಳ ಒಂದು ಅಂಶವನ್ನು ನಾವು ಪಡಿಬಹುದಾಗಿದೆ. ಸೊ ಇದರಲ್ಲಿ ನಾವು ಮೇನ್ ಆಗಿ ಏನ್ ಕಾಣಬಹುದು ಈ ವೃಕ್ಷ ಆಯುರ್ವೇದದಲ್ಲಿ ಅಂದ್ರೆ ಆರೋಗ್ಯಕರ ಮರಗಳು ಮತ್ತು ಬೆಳೆಗಳನ್ನು ಬೆಳೆಯುವ ವಿಧಾನ, ಸೊ ನೈಸರ್ಗಿಕ ಮಣ್ಣಿನ ನಿರ್ವಹಣೆ, ಸಸ್ಯ ರೋಗಗಳ ತಡೆ ಮತ್ತು ಚಿಕಿತ್ಸೆ,

ಋತುಕಾಲದ ಪ್ರಕಾರ ಮರಗಳ ಆರೈಕೆ, ಮನುಷ್ಯ ಮತ್ತು ಸಸ್ಯ ನಡುವಿನ ಭಾವನಾತ್ಮಕ ಸಂಪರ್ಕ, ಅಂದ್ರೆ ಗಿಡಗಳಿಗೂ ಮನುಷ್ಯನ ರೀತಿಯ ಆರೈಕೆ ತುಂಬಾ ಮುಖ್ಯ. ಸೊ ಇದರಲ್ಲಿ ನಮ್ಗೆ ಏನು ಸೂಕ್ಷ್ಮವಾಗಿ ನೋಡಿದ್ರೆ, ಚರಕ ಸುಶ್ರುತರು ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯವನ್ನು ವಿವರಿಸಿದ ಹಾಗೆಯೇ ವೃಕ್ಷಾಯುರ್ವೇದ ವೃಕ್ಷಗಳ ಅಂದ್ರೆ ವೃಕ್ಷದಲ್ಲಿರುವ ಬೇರು, ಎಲೆ, ರಸ, ಕಾಂಡ, ಹೂವು, ಹಣ್ಣು ಇವುಗಳ ಸಂಪೂರ್ಣ ಆರೈಕೆಯ ಬಗ್ಗೆ ವಿವರಿಸುತ್ತದೆ. ಸೊ ಇದರಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಎಷ್ಟು ಹೋಲಿಸ್ಟಿಕ್ ಆಗಿತ್ತು ಎಂಬುದನ್ನು ನಾವು ಕಾಣಬಹುದು. ಅದು ಕೇವಲ ವ್ಯಕ್ತಿಯ ಆರೋಗ್ಯವಲ್ಲದೆ ಸಂಪೂರ್ಣ ಪರಿಸರದ ಸಮತೋಲನೆಯ ಬಗ್ಗೆನೂ ಪರಿಗಣಿಸುತ್ತದೆ. ಸೊ ಈಗ ಆಯುರ್ವೇದದಲ್ಲಿ ನಾವು ನೋಡುವುದಾದ್ರೆ ಎಲ್ಲವೂ ಒಂದು ಪಂಚಮಹಾಭೂತಗಳ ಸಂಕೀರ್ಣವಾಗಿದೆ ಅಂತ ನಾವು ಹೇಳ್ತೇವೆ. ಸೊ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ತತ್ವಗಳಿಂದ ಕೂಡಿರ್ತದೆ. ಸಸ್ಯಗಳು ಕೂಡ ಮನುಷ್ಯರಂತೆ ಅವುಗಳಲ್ಲಿ ದೋಷಗಳು, ಧಾತುಗಳು ಮತ್ತೆ ಅಗ್ನಿಯು. ಹೀಗಾಗಿ ಸಸ್ಯದ ಆರೈಕೆ ಅನ್ನೋದು ಜೀವಿಯ ದೇಹದ ಆರೈಕೆಯಂತೆಯೇ ಮತ್ತೆ ನಾಜೂಕಾಗಿ ಮತ್ತೆ ಸಹಜವಾಗಿ ಮಾಡಬೇಕಾಗಿದೆ. ಸೊ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂದು ನಾವು ಈ ವಿಷಯವನ್ನು ಏಕೆ ಚರ್ಚಿಸಬೇಕು ಅಂತ. ಸೊ ಇಂದಿನ ಕೃಷಿಯಲ್ಲಿ ನಾವು ಈ ನೈಸರ್ಗಿಕ ಪದ್ಧತಿಗಳನ್ನು ಮರೆತಿದ್ದೇವೆ. ಬರೀ ಈ ರಾಸಾಯನಿಕ ರಸಗೊಬ್ಬರ, ಪೆಸ್ಟಿಸೈಡ್ಸ್ಗಳು ಅದರಿಂದ ಬಳಕೆ ಮಾಡಿ ಈ ಮಣ್ಣು, ಜೀವಜಾಲ, ಪಕ್ಷಿ, ಮನುಷ್ಯ ಎಲ್ಲರಿಗೂ ಹಾನಿಕಾರಕವಾಗಿದೆ. ಸೊ ವೃಕ್ಷಾಯುರ್ವೇದ ಇದಕ್ಕೆ ಪರ್ಯಾಯ ಮಾರ್ಗವಾಗಿದೆ. ಇದು ಸಹಜ, ಪರಿಸರ ಸ್ನೇಹಿ ಮತ್ತು ಸುದೀರ್ಘಕಾಲಿಕ ಪರಿಹಾರವನ್ನು ನೀಡುತ್ತದೆ. ಸೊ ವೃಕ್ಷಾಯುರ್ವೇದದಲ್ಲಿ ನಿರೂಪಿಸಲಾದ ಪ್ರಮುಖ ಅಂಶಗಳು ಇಂದಿನ ಕಾಲಮಾನಕ್ಕೂ ಅದು ಪ್ರಚಲಿಕೆಯಲ್ಲಿರುತ್ತದೆ. ಅಂದ್ರೆ ಈಗ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮತ್ತು ಸಿದ್ಧತೆ. ಸೊ ಆಯುರ್ವೇದದ ಮಣ್ಣು ಅದರ ರುಚಿ, ಪರಿಮಳ ಹಾಗೂ ಸಂವೇದನದ ಆಧಾರದಲ್ಲಿ ನಾವು ವರ್ಗೀಕರಿಸುತ್ತೇವೆ. ಈಗ ಎಕ್ಸಾಂಪಲ್ ಆಗಿ ಸಿಹಿಯಾದ ಕಪ್ಪು ಮಣ್ಣು ಔಷಧೀಯ ಸಸ್ಯಗಳಿಗೆ ಉತ್ತಮವಾಗುತ್ತದೆ. ಸೊ ಇಂತಹ ಮಣ್ಣುಗಳ ಸಿದ್ಧತೆಯನ್ನು ನಾವು ರಸಗೊಬ್ಬರ, ಬೂದಿ ಮತ್ತು ಕಾಂಪೋಸ್ಟ್ಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಬಹುದಾಗ್ತದೆ. ಇಂದಿನ ವಿಜ್ಞಾನವು ಇದಕ್ಕೆ ಪೂರಕವಾಗಿದೆ. ಅಂದ್ರೆ ಈಗಿನ ಈ ಕೃಷಿಯದಲ್ಲಿಯೂ ಸಹ ನಾವು ನೋ ಟಿಲ್ಟ್ ಫಾರ್ಮಿಂಗ್, ಕವರ್ ಕ್ರಾಪ್ಸ್ ಇಂಥವುಗಳಿಗೆಲ್ಲ ಆದ್ಯತೆ ನೀಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಹೋಗಿ ಈ ಸಸ್ಯಗಳ ಬೀಜ ಸಂಸ್ಕರಣೆ. ಸೊ ಈ ಬೀಜಗಳನ್ನು ಗೋಮೂತ್ರದ ಮಿಶ್ರಣದಲ್ಲಿ ನಾವು ನೆನೆಸುವುದರಿಂದ ಅದರ ಉಗಮ ಶಕ್ತಿ ಹೆಚ್ಚುತ್ತದೆ. ಸೊ ಇದಲ್ಲದೆ ನಿಂಬೆ, ಅರಶಿನ ಅಥವಾ ಗೋಮಯ, ತುಪ್ಪ, ಹಾಲು, ಬೆಲ್ಲಗಳಿಂದ ಈ ಬೀಜ ಸಂಸ್ಕರಣೆ ಮಾಡಿದ್ದಲ್ಲಿ ಅದರ ಬೆಳೆಯು ಚೆನ್ನಾಗಿ ಬರ್ತದೆ. ಸೊ ಇಂದಿನ ಕೃಷಿಯಲ್ಲಿ ಇದಕ್ಕೆ ಬೀಜ ಕೋಟಿಂಗ್ ಮತ್ತು ಜೈವಿಕ ಇನಾಕ್ಯುಲೇಷನ್ ಬಳಸಲಾಗುತ್ತದೆ. ಇನ್ನು ಮುಂದೆ ಹೋಗಿ ನಕ್ಷತ್ರ ಆಧಾರಿತ ಕಲ್ಟಿವೇಷನ್, ಅಂದ್ರೆ ಚಂದ್ರಮಾಸದ ದಿನಗಳು ಮತ್ತು ನಕ್ಷತ್ರಗಳನ್ನು ಆಧರಿಸಿ ಬೆಳೆ ಬೆಳೆಸುವುದು, ಇದೆಲ್ಲದರ ಮಾರ್ಗದರ್ಶನ ವೃಕ್ಷಾಯುರ್ವೇದದಲ್ಲಿ ವಿವರಿಸಿದ್ದಾರೆ. ಸೊ ಇದನ್ನು ಇಂದಿನ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮೈಕ್ರೋಬಯಾಲ್ ಗುಣಗಳಿಗೆ ಇದು ಹೇಗೆ ಅಂತ ಹೇಳಿ ಇದರ ಬಗ್ಗೆನೂ ಅಧ್ಯಯನ ಮಾಡ್ತಾ ಇದೆ. ಸೊ ಮುಂದೆ ಹೋಗಿ ನೈಸರ್ಗಿಕ ಗೊಬ್ಬರ, ಈ ಜೀವಾಮೃತ, ಪಂಚಗವ್ಯ ಇತ್ಯಾದಿ, ಗೋಮಯ, ಗೋಮೂತ್ರ ಇವುಗಳಿಂದ ತಯಾರು ಮಾಡುವ ಹೇಗೆ ನಾವು ನೈಸರ್ಗಿಕ ಗೊಬ್ಬರವನ್ನು ತಯಾರು ಮಾಡಬಹುದು ಎಂಬುದರ ಬಗ್ಗೆಯೂ ಸಹ ಈ ವೃಕ್ಷಾಯುರ್ವೇದದಲ್ಲಿ ತಿಳಿಸಿದ್ದಾರೆ. ಸೊ ಈಗಿನ ಕಾಲದಲ್ಲಿಯೂ ಸಹ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ವರ್ಮಿ ಕಂಪೋಸ್ಟ್, ಬಯೋಫರ್ಟಿಲೈಸರ್ಸ್ ಹೀಗೆ ಇವುಗಳೆಲ್ಲ ಬಳಕೆಯಲ್ಲಿದೆ. ಇನ್ನು ಮುಂದೆ ಈ ಗಿಡಗಳ ಕಾಯಿಲೆಗಳ ಬಗ್ಗೆನೂ ಈ ಶಾಸ್ತ್ರದಲ್ಲಿ ವಿವರಣೆ ಆಗಿದೆ. ಅಂದ್ರೆ ಉದಾಹರಣೆಗೆ ಗಿಡದಲ್ಲಿ ಸ್ತಬ್ಧತೆ ಅಥವಾ ಗಟ್ಟಿತನ, ಇದು ಗಾಳಿಯ ಅತಿಮಟ್ಟ ಅಥವಾ ನೀರಿನ ಕೊರತೆಯಿಂದ ಆಗಿರಬಹುದು, ಅಥವಾ ಗಿಡ ಬಾಡಿಕೆ ಆಗುವುದು ಅಂದ್ರೆ ತೇವದ ಕೊರತೆ ಅಥವಾ ತೀವ್ರ ಉಷ್ಣತೆಯಿಂದ ಆಗಿರಬಹುದು, ಅಥವಾ ಗಿಡದಲ್ಲಿರುವ ಗಾಯಗಳು ಇದು ಭೌತಿಕ ಹಾನಿ ಅಥವಾ ಹುಳುಗಳಿಂದ ಆಗಿರಬಹುದು, ಅಥವಾ ಗಿಡದಲ್ಲಿ ಬಣ್ಣ ಬದಲಾವಣೆ ಆಗುವುದು ಇದು ಕೆಲವು ಪೋಷಕಾಂಶಗಳ ಕೊರತೆಯಿಂದ ಆಗಿರಬಹುದು. ಸೊ ಇದರ ಎಲ್ಲದಕ್ಕೆ ಪರಿಹಾರವೂ ಸಹ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಔಷಧೀಯ ಲೇಪನ ಮಾಡುವುದಾಗ್ಲಿ, ತ್ರಿಫಲ ಕಷಾಯ ಸ್ಪ್ರೇ ಅಥವಾ ಗೋಮೂತ್ರ ನಿಂಬೆಹಣ್ಣಿನ ಸ್ಪ್ರೇ, ಇವು ಎಲ್ಲವೂ

0: ಸಿಂಪಲ್ ಹಾಗೂ ತುಂಬಾ ಪರಿಹಾರ ಸ್ನೇಹಿಯಾಗಿದ್ದು ಅದರ ಮಣ್ಣಿನ ದೀರ್ಘಕಾಲೀನ ಆರೋಗ್ಯವನ್ನು ಇದು ಬೆಳೆಸುತ್ತದೆ. ಇಂದಿನ ವೈಜ್ಞಾನಿಕ ಇದರಲ್ಲಿ ಇದನ್ನು ಐಪಿಎಂ ಅಂದ್ರೆ ಇಂಟಗ್ರೇಟಿವ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿ ಅಥವಾ ಬಯೋಪೆಸ್ಟಿಸೈಡ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಇನ್ನು ನಾವು ನಮ್ಮ ಈ ವೃಕ್ಷಾಯುರ್ವೇದದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಗಿಡ ಮರಗಳ ಆರೈಕೆಗೆ ಸಂಬಂಧಿಸಿದ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬಹುದಾದ ಹಲವಾರು ಸರಳ ಸಲಹೆಗಳು ಉಲ್ಲೇಖಗೊಂಡಿದೆ. ಇದರಲ್ಲಿ ಕೆಲವುಗಳನ್ನು ನಿಮಗೆ ನಾನು ತಿಳಿಸಲು ಬಯಸುತ್ತೇನೆ. ಅಂದ್ರೆ ಈಗ ಬೆಳೆ ಬಿತ್ತುವುದಕ್ಕೂ ಮೊದಲು ಮಣ್ಣನ್ನು ಒಳ್ಳೆಯದಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಸೂರ್ಯನ ಬೆಳಕಿಗೆ ಒಣಗಲು ಬಿಡಬೇಕು. ವಾರದಲ್ಲಿ ಒಂದು ಬಾರಿಯಾದರೂ ಮಣ್ಣನ್ನ ಸಡಿಲ ಮಾಡಿ ಬೇರುಗಳಿಗೆ ಗಾಳಿ ತಲುಪುವಂತೆ ಮಾಡಿ ತಿಂಗಳಲ್ಲಿ ಒಂದು ಬಾರಿ ಜೀವಾಮೃತ ಹಾಕಿ ಒಣ ಎಲೆಗಳನ್ನು ಕುಟ್ಟಿ ಮಣ್ಣಿಗೆ ಮಿಶ್ರಣ ಮಾಡಿ ಇದರಿಂದ ಸಹ ಮಣ್ಣು ಜೀವಂತವಾಗಿರ್ತದೆ. ನೀರಾವರಿ ವಿಧಾನಗಳನ್ನು ಹೇಳಬೇಕಾದ್ರೆ ಅದರಲ್ಲಿ ನಾವು ಬೆಳಿಗ್ಗೆ ಅಥವಾ ಸಂಜೆ ತಂಪಾದ ಸಮಯದಲ್ಲಿ ನೀರು ಹಾಕುವುದು ಉತ್ತಮ. ಬೇರು ಭಾಗಕ್ಕೆ ಮಾತ್ರ ನೀರನ್ನು ಹಾಕಿ ಎಲೆಗಳಿಗೆ ನೀರು ಹಾಕುವುದನ್ನು ತಪ್ಪಿಸಬಹುದು. ಇನ್ನು ಗೊಬ್ಬರದ ಬಳಕೆ, ಯಾವುದೆಲ್ಲ ಗೊಬ್ಬರದ ಬಳಕೆ ಮಾಡಬಹುದು? ಈ ಹಸುಮೂತ್ರ, ಜೇನುತುಪ್ಪ, ಮೊಸರು, ತೆಂಗಿನ ನೀರು, ಇದರಿಂದ ಸಿದ್ಧಪಡಿಸಿದ ನೈಸರ್ಗಿಕ ಗೊಬ್ಬರವನ್ನು ಬಳಸುವುದು ಉತ್ತಮ. ಇವುಗಳಿಂದ ತಯಾರಾದ ಬಯೋ ಫರ್ಟಿಲೈಸರ್ಸ್ ಗಿಡಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ಸೊ ವಾರದಲ್ಲಿ ಒಂದು ಬಾರಿ ಈ ಒಣ ಎಲೆಗಳನ್ನು, ಒಣ ಕೊಂಬೆಗಳನ್ನು ತೆಗೆದುಹಾಕಿ ಕೀಟ ಕಂಡರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕ ಕೀಟನಾಶಕ ಅಂದ್ರೆ ನಿಂಬೆ ಎಲೆ, ಕರಿಬೇವು, ಬೆಳ್ಳುಳ್ಳಿ ದ್ರಾವಣ ಸಿಂಪಡಿಸಿ ಮತ್ತೆ ಮುಖ್ಯವಾಗಿ ಈ ಗಿಡಗಳೊಟ್ಟಿಗೆ ನಾವು ಮಾತಾಡಬೇಕು. ಈ ಗಿಡಗಳೊಟ್ಟಿಗೆ ಮಾತಾಡಿದಷ್ಟು ಇದು ಅದರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ವೃಕ್ಷಾರೋಹದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಬಿತ್ತನೆ ಮತ್ತು ಕೊಯ್ಲು ಸಮಯ. ಈ ಚಂದ್ರನ ಹಂತವನ್ನು ಗಮನಿಸಿ ಬಿತ್ತನೆ ಮಾಡಿದರೆ ಉತ್ತಮ ಬೆಳೆ ಬರುತ್ತದೆ ಎಂದು ಈ ಗ್ರಂಥವು ತಿಳಿಸುತ್ತದೆ. ಈ ಶ್ರಾವಣ ಭಾದ್ರಪದ ಕಾಲದಲ್ಲಿ ಗಿಡ ನೆಡುವುದು ಹೆಚ್ಚು ಶ್ರೇಷ್ಠ. ಗಿಡಗಳನ್ನು ದೇವರ ರೂಪವಾಗಿ ಪೂಜಿಸುವುದು, ಅವುಗಳಲ್ಲಿ ಮಾತುಗಳಿಂದ ಪ್ರೀತಿಯನ್ನು ತೋರಿಸುವುದು ಸಹ ವೃಕ್ಷಾಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಅದಲ್ಲದೆ ನಾವು ತೋಟದಲ್ಲಿ ತುಳಸಿ, ಬಿಲ್ವ, ಅಶ್ವತ್ಥ ಗಿಡ ನೆಟ್ಟು ಇದರಿಂದ ನಮ್ಮ ವಾತಾವರಣ ಶುದ್ಧವಾಗಿರ್ತದೆ. ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಗಿಡಗಳಿಗೆ ಹಾಲು, ಮೊಸರು, ಜೇನು ಅಥವಾ ಗಂಗಾಜಲ ಸಿಂಪಡಿಸಿ ಇದರಿಂದ ಅದರ ಪೌಷ್ಟಿಕಾಂಶ ಹೆಚ್ಚುತ್ತದೆ. ಅದಲ್ಲದೆ ವಸಂತ ಪಂಚಮಿ ದಿನ ಒಂದು ಸಲ ಒಂದು ಹೊಸ ಗಿಡ ನೆಡುವ ಒಂದು ನಮ್ಮ ಒಂದು ಡಿಸಿಷನ್ ಮಾಡಬೇಕಾಗ್ತದೆ ನಾವು. ಸೊ ಗಿಡಗಳ ನೆರಳಿನಲ್ಲಿ ಧ್ಯಾನ ಮಾಡಿ ಇದು ಸಹ ನಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಹ ಈ ಗಿಡಗಳ ಬಗ್ಗೆ ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸ್ ಅನ್ನ ನಾವು ಬೆಳೆಸಬೇಕಾಗಿದ್ದಲ್ಲಿ ಮಕ್ಕಳಲ್ಲಿ ಒಂದು ಮರಕ್ಕಾದರೂ ನೀರು ಹಾಕುವ ಸಂಪ್ರದಾಯವನ್ನು ಬೆಳೆಸಿದರೆ ಇದು ಅವರಿಗೆ ಮರಗಳ ಮೇಲೆ ಅವರಿಗೆ ಪ್ರೀತಿಯ ಕನೆಕ್ಷನ್ ಅನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂದ್ರೆ ಈ ಮರಗಳು ಕುಟುಂಬದ ಸದಸ್ಯರಂತೆಯೇ ನಾವು ಕಾಣ್ತೇವೆ. ಅಂದ್ರೆ ಈ ಅಶ್ವತ್ಥ, ವಟವೃಕ್ಷ, ತುಳಸಿ ಇವೆಲ್ಲ ಪವಿತ್ರ ಮರಗಳಾಗಿದ್ದು ಜನರು ಇಂದಿಗೂ ದಿನನಿತ್ಯ ಅದಕ್ಕೆ ನೀರು ಹರಿಸಿ ಪ್ರಾರ್ಥಿಸಿ ಆರಾಧಿಸ್ತಾರೆ. ಸೊ ಸಸ್ಯಗಳು ಸಂಗೀತ, ಮಾತು ಮತ್ತು ಸ್ಪರ್ಶಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಇಂದಿನ ವಿಜ್ಞಾನವೂ ಸಹ ಇದನ್ನು ದೃಢೀಕರಿಸಿದೆ. ಪ್ರೀತಿ ಮತ್ತು ಸೌಮ್ಯತೆಯಿಂದ ಸಸ್ಯಗಳು ಚೈತನ್ಯವನ್ನು ಹೊಂದುತ್ತದೆ. ಹಾಗಾಗಿ ವೃಕ್ಷ ಆಯುರ್ವೇದದಲ್ಲಿ ವನ ಸಂರಕ್ಷಣೆ ಎಂದರೆ ನಮ್ಮ ಆರೋಗ್ಯದ ಸಂರಕ್ಷಣೆಯಷ್ಟೇ ಮಹತ್ವಪೂರ್ಣ. ಈ ವಿಜ್ಞಾನವನ್ನು ನಾವು ತಿಳಿದು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ವೃಕ್ಷಾಯುರ್ವೇದ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತದೆ. ಯಾಕಂದ್ರೆ ಈಗ ನಮ್ಮ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವೇ ಮುಖ್ಯ ಕಾರಣವಾಗ್ತದೆ. ಸೊ ಈ ಆಹಾರವನ್ನು ನಾವು ಪರಿಸರದಿಂದ ಪಡೆದುಕೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಲ್ಲಿ, ಅದರ ಅಂಕಿ ಅಂಶಗಳನ್ನು ಪಾಲನೆ ಮಾಡಿದ್ದೇ ಆದಲ್ಲಿ ಮನುಷ್ಯರು ಆರೋಗ್ಯವಾಗಿ ಬಾಳ್ಬಹುದು. ಇದರಿಂದ ನಾನು ನಿಮ್ಮೆಲ್ಲರಿಗೂ ಈ ವೃಕ್ಷಾಯುರ್ವೇದ ಎಂಬ ಒಂದು ಪುಸ್ತಕವನ್ನು ಎಲ್ಲರೂ ಓದಿ ನಿಮ್ಮ ದಿನನಿತ್ಯದಲ್ಲಿ ಇದನ್ನ ಅಳವಡಿಸಿ ಅಂತ ಕೇಳಲು ಬಯಸುತ್ತೇನೆ. ಧನ್ಯವಾದ.
1: ಶ್ರೋತೃಗಳೇ, ಇದುವರೆಗೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್ ಅವರ ಮಾತುಗಳನ್ನು ಆಲಿಸಿದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

107.8 FM. Radio Saran. Ega app nalu kuda labhya.

ಚಲ್ರೋ, ಈ ಮೂಲಭೂತ ಪ್ರಶ್ನೆ ನಂಗಲು ನಿರಂತರ ಆಯಿಟ್ ಬಿಯಾರಿಕಿಡು ಪೋಲೆ ಆಕಡೆ. ಈ ಜೀವನತಗೋ ನಿರ್ದಿಷ್ಟ ಉದ್ದೇಶ ಇನ್ನಟ್ಟೆ ಬೇನು? ಆ ಉದ್ದೇಶತ್ತೆ ತೆರೆಞ್ಞಿಟ್ಟು ಜೀವಿಸಿಯಪ್ಪಮೇ ಈ ನಂಗಲ ಜೀವನ ಸಾರ್ಥಕಾವಡು. ಈ ಜೀವನತಲಲ್ಲೋ ನಂಗಲು ಕರ್ತವ್ಯತೆಲ್ಲ ಪ್ರಾಮಾಣಿಕ ಆಯಿಟ್ ನಿರ್ವಹಿಸಿಯಪ್ಪಮೆ ಈ ಜೀವನತ್ತು ಪ್ರಾಮುಖ್ಯತೆ ಪಿನ್ನ ಮಹತ್ವ ನಂಗು ತೆರೆಯೋಗು ಸಾಧ್ಯ ಅವಳು. ಎಂಗನಮಾ ಮಿಂಜಿಡು ಪಿನ್ನ ಎಂದಿಗಾ ಮಿಂಜಿಡು ಚಲ್ರದೆ ಜೀವನತ ಉದ್ದೇಶ ಖಂಡಿತಮಾಯಿಟುಮಲ್ಲ. ಈ ದುನಿಯಾವುಲು ಪ್ರಾಣಿಂಗಂ ಪಿನ್ನ ಪಕ್ಷಿಂಗಂ ಕೂಡ ಜೀವಿಸಿಯುಂಟುಂಡು. ಐತೆಂಗ ಪ್ರಾಣಿಗಳೋ ಕಾಂಟಿ ಯಾರ ಪಿನ್ನ ವಿಶೇಷ ಬುದ್ಧಿ ಅದು ಇನ್ಸಾನಾಯೋನಿಗೂ ಓರ್ ಮನುಷ್ಯನಾಯೋನಿಗೂ ಉಂಡು. ಇನ್ಸಾನಾಯೋನು ಈ ಮನುಷ್ಯನಾಯೋನು ಸಮ ಉಲ್ಲದಡೆ ಗ್ರಹಿಸೋಗು ಪಿನ್ನ ಯೋಚಿಸೋಗು ತೆರೆಯೋನು. ಅಂಗನಾಯಿಟ್ಟು ಇನ್ಸಾಂಡು ಜೀವನ ಚೆಲ್ರದೆ ಪ್ರಾಣಿ ಪಕ್ಷಿಗಳು ಜೀವನತ್ತ ಪೋಲೆ ಆಗಂಟೆ ಅವಂಡು ಜೀವನತ್ತಿಗೆ ನಿರ್ದಿಷ್ಟ ಉದ್ದೇಶ ಉಂಡು. ಜೀವನ ಎಂಗನೆ ಇಕ್ಕೋನು, ಏ ಏ ಉದ್ದೇಶತೆ ಜೀವನ ಹೊಂದಿಟ್ಟಿಕ್ಕೋನು ಅದು ಚೆಲ್ರದಡೆ ಮನುಷ್ಯನಾಯೋನು ತಂಡು ಬುದ್ಧಿಶಕ್ತಿ ವಿವೇಚನೆ ಚಿಂತನೆ ಪಿನ್ನ ಅಧ್ಯಯನದ ಮುಖಾಂತರ ಕಾನೋಗು ಸಾಧ್ಯ ಅವಳು. ದುನಿಯಾವುಡು ಸೃಷ್ಟಿ ಆಕ್ಯದಾಯ ಇಲಾಹ ಇನ್ಸಾನ್ಗೆ ಸಮಾತಡು ಮಾರ್ಗದರ್ಶನ ಕೊಡ್ತುಡ ಚೆಲ್ರದ ನೇರ ತತ್ವ ಸಂಹಿತೆಂಗ ಧರ್ಮ ಗ್ರಂಥಂಗ ಇನ್ಸಾಂಡು ಜೀವನತ್ತಿಗೆ ಬೇನ್ಮಾಯತರ ಮಾರ್ಗದರ್ಶನ ಕೊಡ್ತುಡು ಪಿನ್ನ ಕೊರ್ತುಂಟು ಕೂಡ ಉಂಡು. ಮನುಷ್ಯನಾಯೋನಿಗೂ ನಲ್ಲು ವಿವೇಚನಡು ಪಿನ್ನ ತಿಳುವಳಿಕಿಡು ಶಕ್ತಿ ಉಂಡೇ ಉಂಡು. ನಲ್ಲು ನಲ್ಲು ಬಿಸಿಯತ್ತೆ ತೆರೆಯುಳ್ಳದಾಯ ಎಲ್ಲ ಅವಕಾಶ ಮನುಷ್ಯಮಾರ್ಗು ಉಂಡು. ಅದರ ಮುಖಾಂತರಮೇ ಜೀವನತ್ವ ನೇರಾಯ ಉದ್ದೇಶತ್ತೆ ಅರಿಞ್ಞಿಟ್ಟು ತಂಡ ಜೀವನತ್ವ ರೂಪಿಸಿಡು ನಲ್ಲು. ಈ ಜೀವನತ್ಲು ಸುಖ ದುಃಖ ನೊಂಬಲ ಸಂದೋಲ ಬುಲ್ಪು ಚಿರಿಕೆ ಪಿನ್ನ ಸೋಲು ಗೇಲು ಇದೆಲ್ಲ ಜೀವನ ಪ್ರಕಾಶಮಯ ಆವುಡು. ನಂಗಲು ಆಸೆ ಆಕಾಂಕ್ಷೆ ಪಿನ್ನ ಆಸಕ್ತಿ ಎಲ್ಲ ಕಾರ್ಯಗತ ಆವನೆಂಗೆ ಜೀವನತ್ತಲು ಶ್ರದ್ಧೆ ಬೇನು. ಆ ಶ್ರದ್ಧೆ ಚೆಲ್ರದು ಜೀವನತ್ತಲಾಕುಡು ಎಲ್ಲ ಸಾಧನೆಗೂ ಪ್ರೇರಣೆ ತಂಡು ಉತ್ತೇಜನ ತಂಡು ಅದಲಾಯಿಟ್ಟು ಎಲ್ಲಾತಡೆಯ ಜೀವನತ್ತಲು ಸಾಧಿಸೋಗು ಸಾಧ್ಯ ಅವಳು. ಈ ಪೇಡಿ ಅಜ್ಞಾನ ಮನಸ್ಸಿಡು ದೌರ್ಬಲ್ಯ ಇದೆಲ್ಲ ತಿಳುವಳಿಕೆಡು ಕೊರತೆಲು ಉಂಡಾವುಡು. ಆರು ತಂಡು ಸೊರಪನಿಡೆಲ್ಲ ಶ್ರದ್ಧೆಲು ಪಿನ್ನ ಉತ್ತೇಜನತ್ತಲು ಆಕಡಾನ ಅವುಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು ಇದು ನೇರ. ಅಂಗಂತೋ ಇನ್ಸಾನಿಗೆ ಜೀವನತ್ತಲು ಸುಲಭತ್ತಲು ಜಯಿಸೋಗು ಸಾಧ್ಯ ಅವಳು. ಧೈರ್ಯ ಪಿನ್ನ ಆತ್ಮವಿಶ್ವಾಸ ಚೆಲ್ರದೆ ಮನುಷ್ಯ ಮಾರಲು ಶ್ರದ್ಧೆ ಉಂಡಾಕಡೆ ನಲ್ಲು ನಲ್ಲು ಸರ್ವಪನಿಕೆಲ್ಲ ಶ್ರದ್ಧೆಮೇ ಮೂಲಮಂತ್ರ ಆಯಿಟಿಕ್ಕಡೆ. ಶ್ರದ್ಧೆಲಾಯಿಟ್ಟು ಮನುಷ್ಯ ತಂಡು ಪ್ರತಿ ಕರ್ತವ್ಯತೆ ನಲ್ಲು ನೆಲಲು ನಿರ್ವಹಿಸಿಯುಂಟು ಪೋಂಡ. ಶ್ರದ್ಧೆ ಪಿನ್ನ ಸ್ವರಾಕುಡು ಉತ್ತೇಜನ ಚೆಲ್ರದೆ ಒರೇ ಪಾವುಲಿಡು ಜಂಡು ಮಗ ಇನ್ನ ಪೋಲೆ. ಶ್ರದ್ಧೆ ಒರು ವೇಳೆ ಮನಸ್ಸಿಗು ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಚೆಲ್ರದೆ ಅವನಿಗೂ ತನ್ನಲ್ಲಿ ಇಲ್ಲಾತ ಶಕ್ತಿಯ ಕೊರತುಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ್ನ ಒರ್ಮೆಪಾಡು ನೊರೆಯೋಗು ಸಾಧ್ಯ ಅವಳು. ಆರೊಟ್ಟುಗೂ ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ರದೆ ಇಲ್ಲ ಇದು ಗಾಂಧೀಜಿ ಚೆನ್ನ ಪಾಲಕ. ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟುನೆಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು. ಅಂಗನಮೇ ಪ್ರೋತ್ಸಾಹಂ ಬೇನು. ಇವರು ವಿಶೇಷಮಾಯು ಶಕ್ತಿರೆ ದುನಿಯಾವುಡ ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಅವಳು. ಅದೇ ಶಕ್ತಿಯ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡ ಪರ ಕೊಂಪೋಯಂಗೆ ಈ ಕಲೆ ಈ ಸಾಹಿತ್ಯ ಪಿನ್ನ ಸಂಸ್ಕೃತಿ ಚೆಲ್ರ ಭೌತಿಕ ಬೆಳವಣಿಗೆಗೆ ಅದು ಕಾರಣ ಅವಳು. ಶ್ರದ್ಧೆ ಪಿನ್ನ ನಂಬಿಕೆಂಗ ನಿಶ್ಚಿತ ಜೀವನತ್ತಲು ಒರ್ ಘನತೆ ಒರ್ ನೆಮ್ಮದಿ ಪಿನ್ನ ಭದ್ರತೆಡೆ ಇನ್ಸಾನ್ಗೆ ತಂಡು ಜಯಿಸಿಡೋ ಶಕ್ತಿ ತನ್ನಲ್ಲು ಇನ್ನೆಂಗು ಅಂಧ ಶ್ರದ್ಧೆಲಾಯಿಟ್ಟು ಸೋಕುಡ ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ್ ಈ ಜೀವನತ್ತಲು ಎಪ್ಪಂ ಜಯಿಸಿಲ್ಲ. ನಂಗ ಎಪ್ಪಂ ನಂಗಲ್ಲಿ ಏದು ಪನಿ ಆವುಡು ಚೆಲ್ರೋ ಆತ್ಮವಿಶ್ವಾಸತ್ತೆ ಹೊಂದಿಟ್ಟಿಕ್ಕೊನೆ ಹೊರತು ನಂಗಲ್ಲಿ ಆವುಲ್ಲ ಚೆಲ್ರೋ ಅವಿಶ್ವಾಸತ್ತೆ ಮನಸ್ಸಲ್ಲಿ ಬೈಚೊಲಗು ತೀರ. ಇನ್ಸಾಂಡು ಚೈತನ್ಯಮೇ ಜೀವನತ್ತಲು ಸರ್ವಸ್ವ ಆಯಿಟುಂಡು. ಆ ಚೈತನ್ಯ ಆ ಇನ್ಸಾಂಡು ಹೃದಯದಲ್ಲಿ ಎಪ್ಪಂ ನೊರೆಯಿಟ್ಟಿಕ್ಕೊನು. ಅವನ್ ತಂಡು ನಡವಡಿಲು ಆಚಾರ ವಿಚಾರ ತಲುಪಿನ ತಂಡು ನಾಲ್ತು ನಾಲ್ತು ಜೀವನತ್ತಲು ಅದಡೆ ರೂಢಿಸಿಯಪ್ಪ ಅವನು ಜೀವನ ನಲ್ಲ ಅವಡು. ಈ ಚೈತನ್ಯ ಚೆಲ್ರದೇ ಶ್ರದ್ಧಾತ್ಮಕ ಜೀವನತ್ತು ಪ್ರೇರಕ ಶಕ್ತಿ. ಆ ಜೀವನದಲ್ಲಿ ಎಪ್ಪಂ ವಿಶ್ವಾಸ ಬೇನು. ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚೆಲ್ರೋ ಓರ್ಮೆ ಇನ್ಸಾನಯೋನಿಗೂ ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡ ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪಂ ಇಕ್ಕೋಗುತ್ತೀರ. ಆ ಪೀರ್ಸಪ್ಪಾಡ್ ಆ ಓರ್ಮೆ ಪಾಡ್ ಆ ನೇರು

0: ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾಂಧವ ಸ್ನೇಹಿತ. ಮೊದಲ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಹೇಳಿ ಸರ್, ಯಾವ ಹಾಡು ಕೊಡ್ಲಿ? ಓಕೆ ಸರ್, ಖಂಡಿತ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಮಂಗಲ್ಯಂ ಸಂತು ನಾನೇನ ಚಿತ್ರದಿಂದ ಸುಮತಿ ಸುಮತಿ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಕಾಲದಂತೂ ತಮ್ಮ ಇಷ್ಟದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಮಂಗಲ್ಯ ತಂತು ನಾನೇನ ಈ ಒಂದು ಬ್ಯೂಟಿಫುಲ್ ಆದ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ, ಆರಂಭಿಸ್ತಾ ಇದ್ದೇನೆ. ಸುಮತಿ ಸುಮತಿ ಶ್ರೀಮತಿ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಸೊ ನಾವು ನೋಡಬಹುದು, ಬಿಸಿಲು ಬಿಸಿಲು ಬಿಸಿಲು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ನಾನಂತೂ ಬಿಸಿಲಿಗೆ ಇವತ್ತೊಂದು ಉಪಾಯ ಕಂಡುಕೊಂಡೆ, ಕಟ್ ಫ್ರೂಟ್ಸ್ಗಳನ್ನು ತಿಂತಾ ಬಂದೆ, ನೋಡೋಣ ಏನಾಗ್ತದೆ ಅಂತ. ಸ್ವಲ್ಪ ನಿಮಗೂ ಕೂಡ ಸಲ ಏನಾದರೂ ಹಣ್ಣುಗಳು ಇದ್ದರೆ ಅದನ್ನು ತಿನ್ನಬಹುದು. ಸೊ ಸ್ವಲ್ಪ ಖುಷಿಯನ್ನು ಮತ್ತು ಅದೇ ರೀತಿ ಸಂತೋಷವನ್ನು ಕೂಡ ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅದೇ ರೀತಿ ಸ್ವಲ್ಪ ಕೂಲ್ನೆಸ್ ಅನ್ನು ಕೊಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲ ಕಾಲರ್ ನಮ್ಮ ಜೊತೆಗೆ ಇದ್ದರು. ಸೊ ಎರಡನೇ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಯಾಕೋ ಕೇಳಿಗರು ಮಾತಾಡ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6364240949. ಹಲೋ, ನಮಸ್ತೆ.
1: ನಮಸ್ತೆ ಸರ್, ನಾನು ಸಂಕಪಣೆ ಪಾತ್ರ. ಎರಡು ರೇಖೆಗಳು ಪಿಕ್ಚರ್, ನೀಲಮೇಘಶ್ಯಾಮ.
0: ಓಕೆ ಸರ್, ಖಂಡಿತ.
1: ನಮಸ್ತೆ.
0: ನಮಸ್ತೆ ನಮಸ್ತೆ. ಸೊ ಕೆಳಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಹಾಡುಗಳನ್ನು ಕೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀಲಮೇಘ ಶ್ಯಾಮ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲೇ. ನೀಲಮೇಘ ಶ್ಯಾಮ ಈ ಒಂದು ಬ್ಯೂಟಿಫುಲ್ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಎರಡು ರೇಖೆಗಳು ಚಿತ್ರದಿಂದ ಒಂದು ಸುಂದರವಾದ ಹಾಡು ಈಗ ತಮಗಾಗಿ ಪ್ಲೇ ಆಗ್ತಾ ಇದೆ. ಸೊ ಇದು ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು.

0: Cheers.
1: Hello friends. ನಾನಂತಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಹಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ. ಸೊ ಸ್ನೇಹಿತರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸೊ ನೀವಂತೂ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ. ಎರಡು ನೀಲಮೇಘ ಶ್ಯಾಮ ಒಂದು ಸುಂದರವಾದ ಹಾಡನ್ನು ನಾವು ಕೇಳಿಕೊಂಡು ಬಂದಿದ್ದೇವೆ. ಸೊ ಈ ಒಂದು ಹಾಡನ್ನು ಕೇಳಿದ ಬಳಿಕ ಬಹುಶಃ ಈ ಒಂದು ಹಾಡು ಬೇರೆ ಚಿತ್ರದ ಆಗಿರಬೇಕು. ಸೊ ಏನೋ ಕನ್ಫ್ಯೂಷನ್ನಲ್ಲಿ ಈ ಒಂದು ಹಾಡನ್ನು ಅಂದರೆ ಸದ್ಯಕ್ಕಂತೂ ಲಭ್ಯವಿಲ್ಲದ ಕಾರಣ ಈ ಒಂದು ಹಾಡನ್ನು ನಾವು ಕೊಟ್ಟಿದ್ವಿ. ಸೊ ನೋಡೋಣ, ಈಗ ಸದ್ಯಕ್ಕಂತೂ ಈ ಹಾಡು ಲಭ್ಯವಿದೆ. ಮುಂದಿನ ಕಾಲೇಜ್ ಜೊತೆ ಮಾತಾಡ್ತಾ ಇದ್ದೇನೆ. ಸೊ ಇನ್ನೊಂದು ಹಾಡನ್ನು ಕೂಡ ಅವರಿಗೋಸ್ಕರ ನಾನು ಪ್ರಸಾರ ಮಾಡ್ತೇನೆ. ಎರಡು ರೇಖೆಗಳು ಚಿತ್ರದ ಹಾಡು. ಸೊ ಅದನ್ನು ಕೇಳ್ಕೊಂಡು ಬರೋಣ. ಇದು ರೀ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇಸ್ಮತ್ತು ಮೇಲೆ ವಿನಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನೀಲಮೇಘ ಶ್ಯಾಮ ಹಾಡನ್ನು ಸ್ನೇಹಿತರು ರಿಕ್ವೆಸ್ಟ್ ಮಾಡಿದ್ರು, ಹಾಡನ್ನು ಅವರಿಗೋಸ್ಕರ ಪ್ಲೇ ಮಾಡುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೆಲವರಿಗೆ ಕರೆ ಮಾಡಿ ಮಾತಾಡಿ 6364240949 ಒಂಬತ್ತು ಸಂಖ್ಯೆಗೆ ಮುಂದಿನ ಕಾಲರ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ. ನಮಸ್ಕಾರ.
1: ಅಶೋಕ್ ಮಂಗಳಿದ್ದೀವಿ,
0: ಹೇಳಿ ಅಶೋಕ. ನೀವು ಹಾಡು ಕೊಡ್ಲಿ?
1: ಮೋಡ ಕವಿದ ವಾತಾವರಣ ಉಂಟು, ಮಳೆ ಬರುದಿಲ್ಲ.
0: ಹೌದು, ಯಾವ ಹಾಡು ಕೊಡ್ಲಿ ಸರ್?
1: ನಂಗೆ ಬಾಬಿ ಚಿತ್ರದೊಂದು ಹಾಡು ಹಾಕಿ, ಯಾವ್ದು ಹಿಂದಿ.
0: ಯಾವ ಚಿತ್ರದ್ದು?
1: ಬಾಬಿ.
0: ಓಕೆ, ಹಾಡಿದೊಂದು ಅಡ್ರೆಸ್ ಹೇಳಿ ಸರ್.
1: ಪ್ರಜಾಪ್ ಸಾಹೇಬ್ ಒಂದು ಹಾಕಿ, ಒಳ್ಳೆ ಹಾಡು.
0: ಯಾವ್ದು? ಯಾವ್ದಾದ್ರು ಒಂದ
1: ಯಾವ್ದು ಒಂದು ಒಳ್ಳೆ ಹಾಡು.
0: ನೋಡೋಣ ಸರ್, ಖಂಡಿತವಾಗಿ. ಸೊ ಅವರಿಗೋಸ್ಕರ ಒಂದು ಸುಂದರವಾದ ಹಿಂದಿ ಹಾಡನ್ನು ಕೇಳಿದ್ದಾರೆ ಅವರು. ಬಾಬಿ ಚಿತ್ರದ ಯಾವ್ದಾದ್ರು? ಸೊ ಅವರೊಂದು ಹಾಡನ್ನು ಕೇಳಿದ್ದು. ಸೊ ಅವರಿಗೋಸ್ಕರ ಬಾಬಿ ಚಿತ್ರದ ಹಾಡನ್ನು ನಾನು ಪ್ಲೇ ಮಾಡುವಂತ ಪ್ರಯತ್ನ ಪಡ್ತೇನೆ. ಸೊ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ನಿಮ್ಮ ಒಂದು ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಬಹುದು. ಸೊ ರಿಕ್ವೆಸ್ಟ್ ಕೂಡ ಮಾಡಬಹುದು. ಬಾಬಿ ಚಿತ್ರದ ಒಂದು ಹಾಡನ್ನು ತುಮ್ಮೆ ಕಮ್ರೇಮೆ ಬಂದು ಹೋಗೈ, ಈ ಒಂದು ಹಾಡಿನೊಂದೇ ಕಾರ್ಯಕ್ರಮವನ್ನು ಬಳಸ್ಕೊಂಡು ಹೋಗ್ತಾ ಇದ್ದೇನೆ. ಕರೆ ಮಾಡಿ 6364240949 ಈ ಸಂಖ್ಯೆಗೆ. ಸೊ ಮುಂದಿನ ಕೇಳುಗರು ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸೊ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಸ್ನೇಹಿತರೆ. ನೀವು ನೆಚ್ಚಿನ ಹಾಡುಗಳಂತೂ ಕೇಳಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಮುಂದಿನ ಕೇಳುಗರು ನಮ್ಮ ಜೊತೆಗೆ ಕರೆಯಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸೊ ಯಾಕೋ ಕಿಡುಗರು ಮಾತಾಡಿದ್ದು ಕೇಳ್ತಾ ಇಲ್ಲ ಮುಂದಿನ ಕಾಲರ್. ಹಲೋ, ನಮಸ್ತೆ. ಹಲೋ,
2: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
2: ನನ್ನ ಹೆಸರು ಸುನಂದ ಅಂತ.
0: ಹೇಳಿ, ಯಾವ ಹಾಡು ಕೊಡ್ಲಿ?
2: ನನ್ಗೆ ಒಂದು ಗಣೇಶನ ಗಲಾಟೆಯಿಂದ ಅಡೋಂಟ್ ವರಿ ಚಿನ್ನ ಹಾಡ್ಬೇಕು.
0: ಗಣೇಶನ ಗಲಾಟೆಯಿಂದ ಡೋಂಟ್ ವರಿ ಚಿನ್ನ. ಓಕೆ, ನೋಡೋಣ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಡೋಂಟ್ ವರಿ ಚಿನ್ನ ಒಂದು ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಸೊ ಸ್ನೇಹಿತರೆ, ಗಣೇಶನ ಗಲಾಟೆ ಚಿತ್ರದ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವಂತೂ ಕರೆ ಮಾಡಿ ಮಾತಾಡಿ ಇತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎರಡು ಹಾಡುಗಳು ಈಗ ಬ್ಯಾಕ್ ಟು ಬ್ಯಾಕ್ ಆಗಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಏನಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆಯಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್, ಮತ್ತೊಮ್ಮೆ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:40. ಸವತ್ತಿನ ಕಾರ್ಯಕ್ರಮದಲ್ಲಿ ಈಗ ತಾನೇ ಎರಡು ಹಾಡುಗಳನ್ನು ಕೇಳಿಕೊಂಡು ಬಂದೇವೆ. ಡೋಂಟ್ ವರಿ ಚಿನ್ನ ಆಗಿರ್ಬೋದು, ಬಾಬಿ ಚಿತ್ರದ ಹಮ್ ತುಮ್ ಹೇ ಕಮ್ರೆ ಮೇ ಬಂದ್ ಹೋ ಗಯೇ, ಸೊ ಈ ಒಂದು ಹಾಡನ್ನು ಕೂಡ ಕೇಳಿರ್ಬೋದು. ಎರಡೂ ಹಾಡುಗಳ ಜೊತೆಗೆ ಖುಷಿ ಅಂತೂ ನಮಗೆ ಸಿಕ್ಕಿದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನಂತೂ ಮುಂದುವರಿಸಿಕೊಂಡು ಹೋಗುವಾಗ ನೀವು ಕೂಡ ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸುಂದರವಾದ ಹಾಡುಗಳನ್ನು ಕೇಳಿದ್ದೇವೆ. ಮುಂದಿನ ಕಾಲರ್ ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ಸೊ ನೋಡೋಣ ಯಾರಿದ್ದಾರೆ ಅಂತ ಲೈನಲ್ಲಿ. ಹಲೋ, ಯಾಕೋ ಕಿಡುಗರಂತೂ ಮಾತಾಡ್ತಾ ಇಲ್ಲ. ಸೊ ಸ್ನೇಹಿತರೆ, ಈಗ ತಾನೇ ಗಣೇಶನ ಗಲಾಟೆ ಚಿತ್ರದ ಒಂದು ಹಾಡನ್ನು ನಾವು ಪ್ಲೇ ಮಾಡಿದ್ದೇವೆ. ಸೊ ಮುಂದಿನ ಕಿಡುಗರಿಗೋಸ್ಕರ ನೆಕ್ಸ್ಟ್ ಹಾಡನ್ನು ಪ್ಲೇ ಮಾಡುವ ಹೊತ್ತಲ್ಲಿ ಸೊ ಕಿಡುಗರಂತೂ ಕರೆ ಮಾಡಿ ಮಾತಾಡ್ಬೋದು. ಹಲೋ, ಸದ್ಯಗಂತೂ ಯಾವುದೇ ಕಲೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕಿಡುಗರಿಗೋಸ್ಕರ ಗಡಿಬಿಡಿ ಗಂಡ ಚಿತ್ರದ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ನೀನು ನೀನೇ ಇಲ್ಲಿ, ನಾನು ನಾನೇ, ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಸೊ ಕರೆ ಮಾಡಿ, ಸಮಯದ ಅವಕಾಶ ಸ್ವಲ್ಪ ಕಡಿಮೆ ಇದೆ. ಸೊ 6364204949.

ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸಿ ಸುಂದರವಾದ ಹಾಡುಗಳನ್ನು ಇಷ್ಟಪಡ್ತಿದ್ದ, ಸೊ ಕರೆ ಮಾಡಿ ಮಾತಾಡಿ 6364640499 ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. 6364640499 ಸಂಖ್ಯೆಗೆ ಕರೆ ಮಾಡಿ ನೀವಂತೂ ಮಾತಾಡಿ. ಸೊ ಈಗ ತಾನೇ ಇವತ್ತು ಸ್ವಲ್ಪ ಕರೆಗಳು ಕಡಿಮೆ ಆಗ್ತಾ ಇವೆ, ಸೊ ಕೇಳುಗರಂತೂ ಮಾತಾಡ್ತಾ ಇಲ್ಲ. ಸೊ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಈಗ ತಾನೇ ಒಂದು ಹಾಡನ್ನು ನಾನು ಎಲ್ಲ ಕೇಳುಗರಿಗೋಸ್ಕರ ಪ್ರಸಾರ ಮಾಡಿದ್ದೆ, ಅದೇ ರೀತಿ ಸೊ ಮುನ್ನ ಕೇಳುಗರು ಕೂಡ ಕರೆಯಲ್ಲಿ ವಿಳಂಬತೆ ಉಂಟಾಗ್ತಾ ಇದೆ. ಸೊ ಕರೆ ಮಾಡಿ ಮಾತಾಡಿ 6364240499 ಸಂಖ್ಯೆಗೆ. ಸಮಯ 3:48 ಆಗ್ತಾ ಇದೆ. ಸೊ ಸ್ನೇಹಿತರೆ, ಸೊ ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ಸೊ ಮುಂದಿನ ಒಂದೆಲ್ಲ ಕೇಳುಗರಿಗೋಸ್ಕರ ಇಲ್ಲವಾದಲ್ಲಿ ನಾವು ರೇಡಿಯೋ ಸಾರಂಗ್ ಪರವಾಗಿ ಒಂದು ಸುಂದರವಾದ ಹಾಡನ್ನು ಕೊಡ್ತಾ ಇದ್ದೇವೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಗೆಜ್ಜೆನಾದ ಚಿತ್ರದ ಗೆಜ್ಜೆ ಪೂಜೆ ಚಿತ್ರದ ಹಾಡು ಇದು. ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೊನೆಯದಾಗಿ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:53. ಸ್ವತಃ ಕೊನೆಯ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ, ಸೊ ಇವತ್ತು ಯಾವ ಹಾಡು ಬೇಕಂತ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೋ ಹೆಚ್ಚಿನ ಹುಡುಗರ ಕರೆಗಳು ಈಗ ಹಠತ್ತಾಗಿ ನಿಂತಿವೆ, ಕರೆ ಬರ್ತಾ ಇಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಕಾಲ್ ಮಾಡುವಂತ ಕೇಳುಗರು ಮಾತಾಡಬಹುದು. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲಿಕ್ಕೆ ಕೂಡ ಅವಕಾಶ ಇದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ನಿಮಗೆ ಅವಕಾಶ ಇದೆ ಕರೆ ಮಾಡಲಿಕ್ಕೆ. ಸೊ ಕೊನೆಯ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. ಆದರೂ ನಾವು ತುಂಬ ಹಾಡುಗಳನ್ನು ಕೇಳಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಗೆಜನಾದ ಚಿತ್ರದ ಕೊನೆಯ ಹಾಡಿನೊಂದಿಗೆ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಶುಭ ಸಂಜೆ.

0: Cheers.
1: Hello friends. ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಅಂಜು ಬರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ವೃತ್ತಿ ಸಂತೃಪ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ವಿಕೆ ಕಡಬ.
1: ಪ್ರತಿ ವೃತ್ತಿಗೂ ತನ್ನದೇ ಆದಂಥ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿಂದ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗ್ ಅರ್ಪಿಸ್ತಾ ಇರುವ ವೃತ್ತಿ ಸಂತೃಪ್ತಿ.
0: ಇಂದಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಪೌರ ಕಾರ್ಮಿಕರು, ಅಂದರೆ ಕಸ ಗುಡಿಸುವವರ ಬಳಿಗೆ. ಸಂವಿಧಾನವಾಗಿ ಸಾಮಾಜಿಕವಾಗಿ ಏನೇ ಲೆಕ್ಕಾಚಾರ ಇದ್ದರೂ ನಗರವನ್ನ ಸದಾಕಾಲ ಸ್ವಚ್ಛವಾಗಿಟ್ಟು ನಾಗರಿಕರ ದೈಹಿಕ ಮಾನಸಿಕ ಆರೋಗ್ಯವನ್ನು ರಕ್ಷಿಸಿ ಕಾಪಾಡುವ ಶ್ರಮಿಕ ವರ್ಗದ ಪೌರ ಕಾರ್ಮಿಕರು ಇಲ್ಲದಿದ್ದರೆ ನಗರ ದುರ್ನಾತ ಬೀರುತ್ತದೆ. ಗಡಿಯಲ್ಲಿ ಕಾವಲು ಕಾಯುವ ಶತ್ರುಗಳ ಮೇಲೆ ಯುದ್ದ ಮಾಡಿ ದೇಶವಾಸಿಗಳನ್ನು ರಕ್ಷಿಸುತ್ತಿರುವ ವೀರ ಸೈನಿಕರಿಗೂ ವರ್ಷದ 365 ದಿನಗಳ ಕಾಲವು ನಾಗರಿಕರ ರಕ್ಷಣೆಗಾಗಿ ರೋಗ ರುಜಿನಗಳ ವಿರುದ್ದ ಹೋರಾಡುವ ಪೌರ ಕಾರ್ಮಿಕರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಎಲ್ಲಾ ಕೆಲಸಗಳು ಶ್ರೇಷ್ಠವೇ, ಕಸಗುಡಿಸುವವರೇನೂ ಕಮ್ಮಿಯಿಲ್ಲ. ಬಿಳಿ ಕಾಲರ್ ಕೆಲಸ ಶ್ರೇಷ್ಠವೂ ಅಲ್ಲ. ಕಾಯಕವೇ ಕೈಲಾಸ ಅಂತ ಬಸವನ್ನ ಹೇಳಿದ್ದು ಇದನ್ನೇ. ಡಿಗ್ನಿಟಿ ಆಫ್ ಲೇಬರ್ ಅಂದರೂ ಅದೇ. ಕಸಗುಡಿಸುವವರು, ರೈತರು, ಕಾರ್ಮಿಕರು, ಹಮಾಲಿಗಳು, ಹೀಗೆ ಜಾಡಮಾಳಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಇದ್ದರೆ ಅದೊಂದು ದೇಶ. ಯಾರೊಬ್ಬ ಇಲ್ಲದಿದ್ದರೂ ದೇಶ ಸಮಾಜ ನಡೆಯದು. ಪೌರ ಕಾರ್ಮಿಕರೇನು ಐಷಾರಾಮಿ ಜೀವನ ನಡೆಸುತ್ತಿಲ್ಲ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಾವು ಮಂಗಳೂರಿನ ಕಸ ಗುಡಿಸುವವರ ಬಳಿಗೆ ಹೋಗಿದ್ದೇವೆ.

0: ಪೌರಕಾರ್ಮಿಕರು ಮತ್ತು ಕಾರ್ಮಿಕರನ್ನು ನಿಭಾಯಿಸುವ ಅಧಿಕಾರಿಗಳು ಮತ್ತು ಕಸ ವಿಲೇವಾರಿ ಯಾವ ರೀತಿ ಆಗ್ತದೆ ಇದರ ಬಗ್ಗೆ ಕೂಡ ನಮಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಕೂಡ ಈ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಕಾರ್ಮಿಕರ ಮಾತುಗಳನ್ನು ಕೇಳುವ ಮೊದಲು ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಅವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ.
0: ಬಹಳ ದೊಡ್ಡ ಮಟ್ಟದಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆ, ಇದರ ಬಗ್ಗೆ ನಿಲ್ತೀರಿ?
1: ಈಗ ಘನತ್ಯಾಜ್ಯ ನಿರ್ವಹಣೆ ಅಂದ್ರೆ ಅದೊಂದು ದೊಡ್ಡ ಸಬ್ಜೆಕ್ಟ್ ಇದ್ದಾಗೆ.
0: ಹೌದು.
1: ಈ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಹಿಂದಿನ ನಾವು ಮಾಡ್ತಿದ್ದಂತ ಕಾರ್ಯಗಳಿಗೆ ಅನುಸಾರವಾಗಿ ನೋಡುದಾದ್ರೆ,
0: ಹೌದು,
1: ಘನತ್ಯಾಜ್ಯ ವಿಲೇವಾರಿಯನ್ನು ನಾವು ಟ್ರಕ್ಗಳ ಮುಖಾಂತರ ಮಾನವ ಅಂದ್ರೆ ನಾವು ಡಸ್ಟ್ಬಿನ್ ಅಲ್ಲಿ ಬಿಸಾಡ್ತಾ ಇದ್ದೆವು. ಆ ಡಸ್ಟ್ಬಿನ್ ಅಲ್ಲಿ ಮುಖಾಂತರ ಮಾನವ ಶ್ರಮದ ಮುಖಾಂತರ ನಾವು ಅದನ್ನ ತಗೊಂಡು ಲಾರಿಗಳಿಗೆ ಹಾಕೊಂಡು ಟ್ರಕ್ ಗಳಿಗೆ ಹಾಕೊಂಡು ಅದನ್ನ ಪಚನಾಡಿ ಡಂಪಿಂಗ್ ಯಾರ್ಡ್ ಅಲ್ಲಿ ಒಂದು ಡಂಪ್ ಮಾಡಿ ಓಪನ್ ಡಂಪ್ ಮಾಡಿ ಹಾಕ್ತಾ ಇದ್ದೆವು.
0: ಸರಿ.
1: ಈಗ ಪ್ರಸ್ತುತ ನಿರ್ವಹಣೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಕಳೆದ 2008 ಈ ಪ್ರಾಜೆಕ್ಟ್ ಅನ್ನ ಪ್ರಾರಂಭ ಮಾಡಿದೆವು. ಈ 2008 ನಾವು ಸಂಪೂರ್ಣ ಮಂಗಳೂರನ್ನ ಒಬ್ಬರಿಗೆ, ಒಬ್ಬ ಗುತ್ತಿಗೆದಾರನಿಗೆ ಔಟ್ಸೋರ್ಸ್ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ತಯಾರು ಮಾಡಿದ್ರು.
0: ಸರಿ.
1: ಇದನ್ನ ಸರ್ಕಾರ ಮಟ್ಟದಲ್ಲಿ ನಾವು ಅದನ್ನ ತಗೊಂಡೋಗಿ ಅಲ್ಲಿ ಚರ್ಚೆ ಕೂಡ ಆಯ್ತು. ಈ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ನಾವು ಒಬ್ಬನಿಗೆ ಕೊಡುದು ಬೇಡ, ಅದನ್ನ ಎರಡು ಭಾಗಗಳಾಗಿ ಮಾಡಿ ಅಂತ ಹೇಳಿದ್ರು. ಈ ಎರಡು ಭಾಗಗಳು ಅಂತ ಹೇಳಿದ್ರೆ, ಒಂದು ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಒಂದು, ಅಂದ್ರೆ ಸಂಗ್ರಹಣೆ ಮತ್ತು ಸಾಗಾಣಿಕೆಯ ಕಾರ್ಯ ಒಂದು, ಮತ್ತೆ ಸಂಸ್ಕರಣೆ ಮತ್ತು ವಿಲೇವಾರಿಯ ಕಾರ್ಯ ಇನ್ನೊಂದು. ಇದನ್ನ ಎರಡು ಭಾಗಗಳಾಗಿ ಮಾಡಿ ಅಂತ ಹೇಳಿ ಚರ್ಚೆ ಬಂತು. ಇದನ್ನಾಗೆ ನಾವು ಅದನ್ನ 2009 ಅದರದ್ದು ಅಂದಾಜು ಪಟ್ಟಿಯನ್ನು ತಯಾರಿಸಲಿಕ್ಕೆ ಯೋಜನೆಯನ್ನ ಹಮ್ಮಿಕೊಂಡ್ವಿ. ಇದರ ಬಗ್ಗೆ ನಮ್ಮ ಪರಿಷತ್ನಲ್ಲಿ ಕುಲಂಕುಷವಾದ ಚರ್ಚೆಗಳಾಗಿದೆ. ಸಂಪೂರ್ಣ ಚರ್ಚೆಯಾಗಿ ಇದನ್ನ ಒಂದು ರೂಪಕ್ಕೆ ತರಬೇಕು ಅಂತೇಳಿ ಈ ಯೋಜನೆಯನ್ನ ನಾವು 2010 ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಅನುಮೋದನೆ ಕಳ್ಸಿಕೊಟ್ವಿ. ಆಗ ಟನ್ನೇಜ್ ಮಾದರಿಯಲ್ಲಿ ಪೇಮೆಂಟ್ ಮಾಡುದು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳಾಗ್ಲಿ ಯಾವುದೇ ನಗರಗಳಾಗ್ಲಿ ಈ ಟನ್ನೇಜ್ ಮಾದರಿಯಲ್ಲಿ ಪೇಮೆಂಟ್ ಆಗ್ತಾ ಇರಲಿಲ್ಲ. ಮಂಗಳೂರು ನಗರ ಮೊದಲನೇದು. ಅದರಲ್ಲೂ ಈ ಅಂದಾಜು ಪಟ್ಟಿ ನಮ್ಮ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ಈ ಅಪ್ರೂವ್ ಆದಂತ ಟೆಂಡರ್ ಅನ್ನ ನಾವು ಅದನ್ನ ಇಲ್ಲಿ ಟೆಂಡರ್ ಕರೆದು 2011 ಟೆಂಡರ್ ಕರೆದು ಎರಡು ಬಾರಿ ಆಯ್ತು. ಯಾಕಂದ್ರೆ ಮೊದಲನೇ ಬಾರಿ ಅಂದಾಗ ಗುತ್ತಿಗೆದಾರರು ಯಾರು ಸಹ ಭಾಗವಹಿಸಲಿಲ್ಲ, ಭಾಗವಹಿಸಿದ್ರು ಆದ್ರೆ ಅವರು ರಿಜೆಕ್ಟ್ ಆಗಿಬಿಟ್ರು.
0: ಹೌದು.
1: ಎರಡನೇ ಬಾರಿ ಟೆಂಡರ್ ಕರೆದಾಗ ಒಬ್ಬರೇ ಬಿಡುದಾರ, ಅವನೊಬ್ಬನೇ ಬಿಡುದಾರ, ಅದರಲ್ಲಿ ಭಾಗವಹಿಸಿ ಅದನ್ನ ಸಕ್ಸಸ್ಫುಲ್ ಆದ್ರು. ಅದನ್ನ ಕ್ಯಾಬಿನೆಟ್ ವರ್ಗ ಹೋಗಿ ಕ್ಯಾಬಿನೆಟ್ ಅಂತ ಅಪ್ರೂವ್ ಆಯ್ತು. ಅಪ್ರೂವ್ ಆದ ನಂತರ ನಾವು ಅವನಿಗೆ 2014 ಅವನಿಗೆ ಕರಾರು ಪತ್ರವನ್ನು ಮಾಡಿಕೊಂಡ್ವಿ.
0: ಸರಿ.
1: 2015 ಅವನು ಫೆಬ್ರವರಿ 1 ಪ್ರಾರಂಭ ಮಾಡಿದ್ರು. ಅದೇ ನಮ್ಮ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಲ್ ಮುಂಬೈ ಅವರು. ಇವರ ಕಾರ್ಯವ್ಯಾಪ್ತಿ ಹೇಗಿದೆ ಅಂತ ಹೇಳಿದ್ರೆ, ಇವರು ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಣೆ ಮಾಡುವಂತದ್ದು, ಹಾಗೆ ಮಾನವ ಶ್ರಮದನ್ನು ಕಡಿಮೆಗೊಳಿಸುವಂತದ್ದು. ಅಂದ್ರೆ ಮುಂಚೆ ಎಲ್ಲ ಡಸ್ಟ್ಬಿನ್ ಅಲ್ಲಿ ಬಿಸಾಡ್ತಿದ್ದೆವು, ಈಗ ನಾವು ಪ್ರತಿ ಮನೆ ಮನೆಗೆ ಹೋಗಿ ಮನೆಯಿಂದ ಕಲೆಕ್ಷನ್ ಮಾಡಿ ಅದನ್ನ ಸಾಗಾಣಿಕೆ ಮಾಡುವಂತದ್ದು. ಈ ಸಾಗಾಣಿಕೆ ಮಾಡುವಾಗ ಮನೆ ಮನೆಯಿಂದ ಸಂಗ್ರಹಣೆ ಮಾಡಿ ನಮ್ಮ ವಾಹನಕ್ಕೆ ಹಾಕಿ ವಾಹನದ ಮುಖಾಂತರ ಡಸ್ಟ್ಬಿನ್ಗೆ ಹೋಗಬಾರದು, ಅದನ್ನು ಸೀದಾ ನಾವು ಎರಡನೇ ಹಂತದ ಸಂಗ್ರಹಣೆ ವಾಹನ ಅಂದ್ರೆ ಕಾಂಪ್ಯಾಕ್ಟರ್ ವಾಹನಗಳಿಗೆ. ಈಗ ನಮ್ಮ ಹತ್ರ 85 ಚಿಕ್ಕ ವಾಹನಗಳಿದೆ.
0: ಸರಿ.
1: ಮತ್ತೆ 26 ದೊಡ್ಡ ವಾಹನಗಳಿದೆ, ಕಾಂಪ್ಯಾಕ್ಟರ್ ವಾಹನಗಳು. ಈ ಚಿಕ್ಕ ವಾಹನದಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡಿದ ನಂತರ ಅದು 10-12 ಅಷ್ಟು ಕಸವನ್ನ ಒಂದು ಕಾಂಪ್ಯಾಕ್ಟರ್ ಅಲ್ಲಿ ಇಡುತ್ತದೆ.
0: ಸರಿ.
1: ಅದು 12 ಹೊರುವಂತ ಕಾಂಪ್ಯಾಕ್ಟರ್ ನೇರವಾಗಿ ನಮ್ಮ ಪಚ್ಚನಾಡಿ ಸಂಸ್ಕರಣಾ ಘಟಕಕ್ಕೆ ಹೋಗಿ ತಲುಪ್ತದೆ. ಈ ಮುಂಚೆ ಇದ್ದಾಗ ಮುಂಚೆ ನಾವು ಮಾಡುವಂತ ರೀತಿಯಲ್ಲಿ ವಿಧಾನ ಹೇಗಿತ್ತು ಅಂತ ಹೇಳಿದ್ರೆ, ಡಸ್ಟ್ಬಿನ್ ಇಂದ ಕಲೆಕ್ಷನ್ ಮಾಡಿ ಟ್ರಕ್ ಗಳಿಗೆ ಹಾಕ್ತಾ ಇದ್ದೆವು. ಟ್ರಕ್ ಗಳ ಮುಖಾಂತರ ಕೊಂಡೋಗಿ ಪಚ್ಚನಾಡಿಯಲ್ಲಿ ಡಂಪ್ ಮಾಡ್ತಾ ಇದ್ದೆವು. ಈಗಲೂ ಸಹ ಅದೇ ರೀತಿಯಲ್ಲಿ ಆಗ್ತಿದೆ. ಆದ್ರೆ ಇದರಲ್ಲಿ ಬದಲಾವಣೆಗಳು ಆಗ್ಲಿಕ್ಕೆ ತುಂಬಾ ಬಾಕಿ ಇದೆ. ಅಂದ್ರೆ ಇದಕ್ಕೆ ನಮಗೆ ಬೇಕಾಗುವಂತದ್ದು ಜನರ ಸಹಕಾರ. ಈ ಜನರ ಸಹಕಾರ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ. ಈಗಲೂ ಸಹ ನಾವು ರಸ್ತೆ ಬದಿಯಲ್ಲಿ ನೋಡಬಹುದು ಡಸ್ಟ್ಬಿನ್ ಗಳು ಹಲವಾರು ತೆಗೆದಿದ್ದೇವೆ, ಆದ್ರೂ ಸಹ ಕಸ ಬಿಸಾಡುವುದು ಕಮ್ಮಿ ಆಗ್ಲಿಲ್ಲ. ಈ ರೀತಿ ಇದೆ. ಆದ್ರೆ ನಾವು ಈಗ ಒಂದು ಸಿಸ್ಟಮ್ ಅನ್ನ ತಂದು ಮಹಾನಗರ ಪಾಲಿಕೆಗೆ ಇಂಪ್ಲಿಮೆಂಟ್ ಮಾಡಿದ್ದೇವೆ.
0: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನ ಕೇಳ್ತಾ ಇದ್ರಿ. ಇವರ ಮಾತು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಾವು ಪೌರ ಕಾರ್ಮಿಕರ ಮಾತಿಗೆ ಕಿವಿಯಾಗೋಣ.
2: ಕೇಳಿದ್ರೆ ನಮ್ ಜೊತೆ ಈಗ ಮತ್ತೊಬ್ಬ ಮಹಿಳೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ

0: ಮಾತಾಡೋಣ, ಏನ್ ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು?
1: ಮಹಾದೇವಿ.
0: ಎಲ್ಲಿಂದ ಬಂದಿದ್ದೀರಾ?
1: ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು.
0: ಯಾಕೆ ಈ ಕೆಲಸ ಇಷ್ಟ?
1: ನಾವು ಕೂಲಿ ಕೆಲಸ

0: lagi kayak medis khusus jas gitu mau periksa
1: ini dikasih itu nunggang jadi kayak hukum jadi gimana
0: ngambil ya kuru mati ke Krishna Mandala yang lainnya ya baju baju
1: ya kasar lo lah tumpah tuh kalau kere kasar untuk asal ya kere tumpah wasan gitu ತುಂಬಾ ಜೀವಕ್ಕೆ ಹಾನಿ ಮಾಡುವಂಥದ್ದು ಅಪರಾಧಗಳು ಕೆಲವರಿಗಂತೂ ಆ ಕಸದ ವಾಸನತೆಯಲ್ಲಿ ವಾಕರಿಕೆಲ್ಲ ಬರುತ್ತೆ ನಿಮ್ಗೇನಂತಾರೆ ಹೆಲ್ತ್ ಪ್ರಾಬ್ಲಮ್
0: ಆತರ ಏನಿಲ್ಲ ಸರ್ ಈಗೆಲ್ಲ ಜನರು ಇದರಿಂದ ಮಾಡ್ತಾ ಇದ್ದಾರೆ ಸಪ್ರೇಟ್ ಆಗಿ ಒಣ ಕಸ ಮತ್ತು ಅಚ್ಚ ಕಸ ಸಪ್ರೇಟ್ ಆಗಿ ಕೊಡ್ತಾ ಇದ್ದಾರೆ ಆಗಿನೇನಿಲ್ಲ ಡಸ್ಟ್ಬಿನ್ ಅಲ್ಲಿ ಸ್ವಲ್ಪ ಗಲೀಜ್ ಆಗ್ತದೆ ಅಂದ್ರೆ ನಾಯಿ ಎಲ್ಲ ಇದು ಮಾಡ್ತದಲ್ಲ ನಾವು ಹಾಗೆ ಎಲ್ಲ ಕೊಟ್ಟಿದ್ದಾರೆ ಅದರ ವ್ಯವಸ್ಥೆ
2: ಅದೇನಿಲ್ಲ ಕಾರ್ಡ್ ಕೊಟ್ಟಿದ್ದಾರೆ ಏನಾದ್ರು ಆದ್ರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ ಮತ್ತೆ ಏನ್ ತೊಂದ್ರೆ ಇಲ್ಲ ಕೊಟ್ಟಿದ್ದಾರೆ ಎಸ್ಐ ಕಾರ್ಡ್ ಕೊಟ್ಟಿದ್ದಾರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ ಆತರ ನಾವು ಅಷ್ಟು ಇದು ಮಾಡ್ಕೋದಿಲ್ಲ ಒಂದೊಂದ್ಸಲ ಆಗ್ತದೆ ಆಗಲ್ಲ ಅಂತಲ್ಲ ಆಗ್ತದೆ ನಾವು ಅದಕ್ಕೆ ವ್ಯವಸ್ಥೆ ಉಂಟು ಇದ್ರಲ್ಲಿ
1: ನಿಮ್ಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳನ್ನು ಇದೇ ಕೆಲಸಕ್ಕೆ ಕಳಿಸ್ಬೇಕಂತ ಇದ್ರೆ
2: ಇಷ್ಟ ಇಲ್ಲ ಸರ್ ಅವ್ರನ್ನ ಡಾಕ್ಟರ್ ಏನೋ ಒಂದ್ ದೊಡ್ಡ ಕೆಲಸಕ್ಕೆ ಹೋಗ್ಬೇಕಂತ ಆಸೆ ಇದೆ ಅವ್ರ ಭವಿಷ್ಯ ಹೇಗಿದೆ ನೋಡ್ಬೇಕು
1: ಇನ್ನು ಕೂಡ ಇದೇ ಕೆಲಸದಲ್ಲಿ ಮುಂದುವರಿಬೇಕಲ್ಲ ಅಥವಾ ಬೇರೆ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ
2: ನೋಡ್ಬೇಕು ಸರ್ ನಂಗೆ ಇದೇ ಕೆಲಸ ಒಂದ್ ರೀತಿ ಒಳ್ಳೇದಿದೆ ನೋಡ್ಬೇಕು ಮಕ್ಕಳು ಒಂದ್ ಸ್ವಲ್ಪ ಇದಾದ್ರೆ ಮಾಡಿದ್ರೆ ಮಾಡೋದು ಇಲ್ಲ ಅಂದ್ರೆ ನೋಡೋದು
1: ಎಲ್ಲ ಕಡೆ ನಾವು ಕಾಣ್ತೇವೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ನೀವು ಒಂದು ಸ್ವಚ್ಛ ಭಾರತಕ್ಕಾಗಿ ಒಂದು ನಿಮ್ಮ ಅಳಿಯಲ ಸೇವೆಯನ್ನು ಮಾಡ್ತಾ ಇದ್ದೀರಾ ಹೇಗೆ ಒಂದು ಸ್ವಚ್ಛ ಭಾರತದ ಈ ಕಾರ್ಯದಲ್ಲಿ ನಿಮ್ಗೆ ಒಂದು ಕೈಗೊಳಿಸಿ
2: ಸರ್ ಖುಷಿ ಆಗ್ತಾ ಇದೆ ನಾವು ಸಹ ಇದ್ರಲ್ಲಿ ಇದು ಆಗಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಾವು ಒಂದು ದೇಶದ ಇದು ಮಾಡ್ತಾ ಇದೀವಿ ಅಂತ ಖುಷಿ ಆಗ್ತದೆ
1: ಒಂದು ದೇಶದ ಸೇವೆ ಮಾಡ್ತೇವೆ ಅಂತ ಅನಿಸ್ತಾ ಇದೆ ಅಲ್ವಾ
2: ಅನಿಸ್ತದೆ ಸರ್ ಎಲ್ಲರೂ ಇದಕ್ಕೆ ಮಿಲಿಟರಿಗೆ ಹೋದವರೆಲ್ಲ ದೇಶ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ನಾವು ಇಲ್ಲಿ ಇದ್ದು ಸಹ ದೇಶ ಸೇವೆ ಮಾಡ್ತೀವಲ್ಲ ಇದು ಸಹ ನಮ್ಗೆ ಖುಷಿ ಆಗಿದೆ
1: ಈ ಕಾರ್ಯಕ್ರಮದಲ್ಲಿ ನಿಮ್ಗಾಗಿ ಒಂದು ಸಾಂಗ್ ಅನ್ನು ಪ್ಲೇ ಮಾಡಿದ್ರೆ ಯಾವ ಸಾಂಗ್ ಇಷ್ಟಪಡ್ತೀರಿ ಕನ್ನಡ ಹಾಡುವ
2: ನಮ್ಗೆ ಎಲ್ಲ ಇಷ್ಟ ಮಾಮೂಲಿಯಾಗಿ ನೋಡ್ತಾ ಇರ್ತೇವೆ ಆದ್ರೂ ಯಾವ್ದು ಇಷ್ಟ ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ ಹುಡುಗ ಅದು ಇದು ಉಂಟಲ್ಲ ದೊಡ್ಡ ಮನೆ ಹುಡುಗದ ಸಾಂಗ್ ಹಾಕಿ
1: Thank you.

0: ಕಾಣಿದು ಹಸಿರು.
1: ಕೆಳಗರೆ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಈಗ ಒಂದು ಕಸದ ಪ್ರಮಾಣ ಯಾವ ರೀತಿ ಏರಿಕೆ ಆಗ್ತಾ ಇದೆ ಮತ್ತೆ ಅದರ ನಿರ್ವಹಣೆಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ತೀರಾ?
2: ನಾನು 2006 ಬಂದಾಗ
1: ಹೌದು
2: ಇಲ್ಲಿ 160-170 ಟನ್ ಕಸ ಬರ್ತಾ ಇತ್ತು.
1: ಸರಿ,
2: 160-170 ಟನ್ ಅಂತ ಹೇಳಿದ್ರೆ ಆಗ ನಮ್ಮ ಹತ್ರ ಇದ್ದಂತದ್ದು 30-40 ಟ್ರಕ್ಗಳು ಎರಡೆರಡು ಟ್ರಿಪ್ ಮಾಡ್ತಾ ಇದ್ದದ್ದು. ಈಗ ಅದೇ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಬರ್ತಾ ಇದೆ. ಈಗ 320 ಟನ್ ನಮ್ಮ ಮಂಗಳೂರು ನಗರದ ವ್ಯಾಪ್ತಿಯಿಂದ ಬರ್ತಾ ಇದೆ. ಹಾಗೆ ಚಿಕ್ಕ ಪುಟ್ಟ ಗ್ರಾಮ ಪಂಚಾಯತಿಗಳಿಂದ ನಮ್ಮ ಡಂಪ್ ಸೈಟ್ಗೆ ಸಹ ಬರ್ತಾ ಇದೆ. ಇದರಿಂದ ಒಟ್ಟು ಹೇಳೋದಾದ್ರೆ 340-350 ಟನ್ ತನಕ ನಮ್ಮ ಮಂಗಳೂರು ನಗರ ವ್ಯಾಪ್ತಿಯಿಂದನೇ ಕಸ ದಿನನಿತ್ಯ ಬರ್ತಾ ಇದೆ. ಸಂಸ್ಕರಣೆ ಮತ್ತು ವಿಲೇವಾರಿಗೆ ಹೇಳುದಾದ್ರೆ ಮಹಾನಗರ ಪಾಲಿಕೆ ಯೋಜನೆ ರೂಪಿಸಿರುವಂತದ್ದು 2004 ಯೋಜನೆಯನ್ನು ರೂಪಿಸಿ ADB ಯೋಜನೆಯಡಿಯಲ್ಲಿ ನಾವು ಸಂಸ್ಕರಣ ಘಟಕವನ್ನು ನಿರ್ಮಾಣ ಮಾಡಿದ್ವಿ. ಆಗ ನಿರ್ಮಾಣ ಮಾಡುವಾಗ ನಾವು ವಿಂಗಡಿಸಿದ ತ್ಯಾಜ್ಯಕ್ಕೆ ಸಂಸ್ಕರಣ ಘಟಕವನ್ನು ನಿರ್ಮಿಸಿದ್ವಿ. ವಿಂಗಡಿಸಿದ ತ್ಯಾಜ್ಯ ಅಂದ್ರೆ ಹಸಿ ಕಸ ಬೇರೆ, ಒಣಕಸ ಬೇರೆ. ಇದು ಮುಖ್ಯವಾದಂತದ್ದು. ಈ ಹಸಿ ಕಸದಲ್ಲಿ ಬರುವಂತ ಎಲ್ಲ ಕಸವನ್ನ ಮನೆ ಮನೆಗಳಿಂದ ವಿಂಗಡಣೆ ಮಾಡಿದ್ರೆ ನಮಗೆ ಇರುವಂತ ಸಂಸ್ಕರಣ ಘಟಕಕ್ಕೆ ಇಡೀ ನಗರಕ್ಕೆ ಸಾಕು. ಯಾವಾಗ ವಿಂಗಡಣೆಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆಗ ಇದರಂತದ್ದು 2 or 3 ಮಾಡಿದ್ರು ಸಹ ನಮಗೆ ಸಾಲುವುದಿಲ್ಲ. ಯಾಕೆಂತ ಹೇಳಿದ್ರೆ ಆಗ ಮಾಡುವಾಗ 120-160 ಟನ್ ಅಷ್ಟು ಕಸ ಸಂಸ್ಕರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ರು. ಅದು ಮುಂದಿನ 10-15 ವರ್ಷದವರೆಗೆ ಉಪಯೋಗಿಸಬಹುದು ಅಂತೇಳಿ. ಈಗಾಗಲೇ 10-12 ಕಳೆದಿದೆ ಅದು ನಮ್ಮ ಸಂಸ್ಕರಣ ಘಟಕ. ಆದ್ರೂ ಸಹ ನಿರ್ವಹಣೆ ಆಗ್ತಾ ಇದೆ, ಆದರೆ ಸಂಪೂರ್ಣ 100% ಆಗ್ತಾ ಇಲ್ಲ. 60-75% ಸಂಸ್ಕರಣೆ ಆಗ್ತಾ ಇದೆ. ಈ ಸಂಸ್ಕರಣೆ ಇದರಲ್ಲೂ ಸಹ ಗುಣಮಟ್ಟ ತುಂಬಾ ಮುಖ್ಯ. ಅದರಲ್ಲೇನು ಹೇಳೋದಾದ್ರೆ ಈ ತ್ಯಾಜ್ಯ ಬರುವಂತ ತ್ಯಾಜ್ಯ ವಿಂಗಡಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಆಗ್ಬಹುದು, ಗ್ಲಾಸ್ ಆಗ್ಬಹುದು, ಮೆಟಲ್ ಆಗ್ಬಹುದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗ್ಬಹುದು, ಅಥವಾ ಬಯೋಮೆಡಿಕಲ್ ವೇಸ್ಟ್ ಆಗ್ಬಹುದು, ಇಂಥದ್ದೆಲ್ಲ ಒಂದೇ ಕಸದಲ್ಲಿ ಸೇರ್ಕೊಂಡು ಬರೋದ್ರಿಂದ ನಮಗಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇದರಿಂದ ಸಂಸ್ಕರಣೆ ಮಾಡ್ಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತದೆ. ದಿನನಿತ್ಯ ಬರುವಂತದ್ದು ಅಂದ್ರೆ ಈ ಘನತ್ಯಾಜ್ಯ ವಿಲೇವಾರಿಯನ್ನ ಮನೆ ಮನೆಯಿಂದ ಕೊಂಡೋಗ್ಲಿಲ್ಲ ಅಂತ ಒಂದು, ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನ ಬಿಸಾಡ್ತಾ ಇದ್ದಾರಂತೆ ಎರಡನೇದು. ಮೂರನೇದಾಗಿ ಈ ರಸ್ತೆ ಬದಿಯಲ್ಲಿ ಕಸ ಗುಡಿಸುವಂತ ವ್ಯವಸ್ಥೆಯಾಗಿಲ್ಲ, ಅಥವಾ ಬಸ್ ಸ್ಟ್ಯಾಂಡ್ ಸ್ವಚ್ಛಗೊಳಿಸಿಲ್ಲ, ಅಥವಾ ಪಬ್ಲಿಕ್ ಟಾಯ್ಲೆಟ್ಗಳು ಸ್ವಚ್ಛಗೊಳಿಸಲಿಲ್ಲ, ಹೀಗೆ ವಿಧ ವಿಧವಾದ ರಸ್ತೆ ಬದಿಯಲ್ಲಿ ಪ್ರಾಣಿಗಳು ಸತ್ತು ಬಿದ್ದಿದೆ. ಇದನ್ನ 60 ವಾರ್ಡ್ ಇದೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ. ಅಧಿಕಾರಿಗಳು ತುಂಬಾ ಲಿಮಿಟೆಡ್ ಆಗಿದ್ದಾರೆ, ಕಮ್ಮಿ ಇದರಲ್ಲಿದ್ದಾರೆ. ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬಹುದು ಅಥವಾ ಎನ್ವೈರನ್ಮೆಂಟಲ್ ಇಂಜಿನಿಯರ್ಸ್ ಆಗ್ಬಹುದು, ಹೆಲ್ತ್ ಆಫೀಸರ್ ಆಗ್ಬಹುದು. ಈಗ ದಿನಕ್ಕೆ 1-2 ವಾರ್ಡ್ ವಿಸಿಟ್ ಮಾಡಿ ಅವರ ಕಚೇರಿ ಕೆಲಸವನ್ನ ಮಾಡಬಹುದು, ಆದರೆ ಸಂಪೂರ್ಣ 60 ವಾರ್ಡ್ಗಳನ್ನು ವಿಸಿಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ದೇವೆ, ಒಂದು ಸ್ವಚ್ಛತಾ ಆಪ್, ಇದು ಭಾರತಾದ್ಯಂತ ಈ ಸ್ವಚ್ಛತಾ ಆಪ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಮಂಗಳೂರಿಗೂ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದು ಕಳೆದ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ, ಆದರೆ ಇದರ ಬಳಕೆ ಪ್ರಮಾಣ ನಾಗರಿಕರಲ್ಲಿ ಹೆಚ್ಚಾಗಿಲ್ಲ. ಆದರೆ ಇದನ್ನ ಹೆಚ್ಚಿಸಬೇಕು ಅಂತ ಹೇಳಿಕೊಂಡು ನಾವು ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬಹುದು, ರೇಡಿಯೋ ಮುಖಾಂತರ ಆಗ್ಬಹುದು, ಅಥವಾ ಪತ್ರಿಕೆಯ ಮುಖಾಂತರ ಆಗ್ಬಹುದು ಪ್ರಚಾರ ಪಡಿಸ್ತಾ ಇದ್ದೇವೆ. ಆದ್ರೆ ಈ ಜನರು ಈ ಆಪ್ ಅನ್ನ ಈಗ ಸ್ಮಾರ್ಟ್ ಫೋನ್ ಹೇಳೋದಾದ್ರೆ ಎಲ್ಲರೂ ಸಹ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಈಸಿ ಮತ್ತೆ ಅವರಿಗೆ ಕಂಪ್ಲೇಂಟ್ ಅನ್ನು ಕೊಡುವಂತದ್ದು ತುಂಬಾ ಸುಲಭ ಉಪಾಯದಲ್ಲಿ ಈ ಆಪ್ ಅನ್ನ ಜಸ್ಟ್ ಡೌನ್ಲೋಡ್ ಮಾಡಿ ಅವರ ಅಡ್ರೆಸ್ ಅನ್ನು ಹಾಕಿಬಿಟ್ರೆ ಅದು ನೆಕ್ಸ್ಟ್ ಅದರಲ್ಲಿ ಬರುವಂತದ್ದು ಆಪ್ ಅಲ್ಲಿ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಆ ಲೊಕೇಶನ್ ಅನ್ನು ಹಾಕಿಬಿಟ್ರೆ ಆಯ್ತು. ಅವರಿಗೆ ಬೇಕಾಗಿರುವಂತ ಮೊಬೈಲ್ ನಂಬರ್ ಆಗ್ಬಹುದು, GPS ಲೊಕೇಶನ್ ಆಗ್ಬಹುದು, ಅದು ಆಟೋಮೆಟಿಕಲಿ ತಗೊಂಡ್ಬಿಡ್ತದೆ. ಅದರಿಂದ ನಮಗೆ ಈಸಿಲಿ ಟ್ರೇಸ್ ಮಾಡಬಹುದು ಎಲ್ಲಿದೆ ಕಂಪ್ಲೇಂಟ್ ಯಾವ್ದು ಅಂತೇಳಿ. ಅದನ್ನ ನಾವು ಇಮಿಡಿಯೇಟ್ ಆಗಿ ನಮ್ಮ ಕನ್ಸರ್ನ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬಹುದು, ಸೂಪರ್ವೈಸರ್ಸ್ ಆಗ್ಬಹುದು, ಅಥವಾ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗ್ಬಹುದು, ಯಾರಿಗಾದ್ರೂ ಅದನ್ನ ಕಳಿಸ್ಲಿಕ್ಕೆ ಈಸಿ ಆಗ್ತದೆ.
1: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ರಿ. ಇವರ ಮಾತು ಮುಂದುವರಿಯುತ್ತೆ, ಅದಕ್ಕಿಂತ ಮುಂಚೆ ನಾವು ಪೌರ ಕಾರ್ಮಿಕರ ಮಾತಿಗೆ ಕಿವಿಯಾಗೋಣ. ನಾವಿವತ್ತು ಜಪ್ಪು ಮಾರ್ಕೆಟ್ನ ವಾರ್ಡ್ನಲ್ಲಿದ್ದೇವೆ. ಇಲ್ಲಿ ಅನೇಕ ಕಾರ್ಮಿಕರು ನಮಗೆ ಇಲ್ಲಿ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಅವರ ಮಾತುಗಳನ್ನ ಕೇಳೋಣ. ಮೇಡಮ್ ನಮಸ್ತೆ.
0: ನಮಸ್ತೆ ರೀ. ನಮ್ಮ ಹೆಸರು ಅನ್ನಕ್ಕ.
1: ಎಲ್ಲಿಂದ ಬಂದಿದ್ದೀವಿ
0: ನಾವು? ಅಲ್ಲಿ ಇದರಿಂದ ಪಣಂಬರಿಂದ.
1: ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು?
0: 3 ವರ್ಷ ಆಯ್ತು.
1: 3 ವರ್ಷ.
0: ನಮ್ಗೇನಿಲ್ಲ, ಪರವಾಗಿ ಅನಿಸ್ತೈತಿ. ಏನ್ ಚೆನ್ನಾಗಿ ಅನಿಸ್ತೈತಿ ಅಷ್ಟೇ. ಅದು ಎಂತ ಮಾಡ್ಬೇಕಂತ ಗೊತ್ತಿಲ್ಲ.
1: ಎಷ್ಟು ಗಂಟೆಗೆ ಎದ್ದೇಳ್ತೀವಿ?
0: ಬೆಳಗ್ಗೆ 5 ಗಂಟೆಗೆ ಕೇಳ್ತೀವಿ. 6 ಗಂಟೆಗೆ ಹೊರಡ್ತೀವಿ. ಮತ್ತೊಂದು 3-3.5 ಗಂಟೆ ಆಗ್ತೈತಿ ನಮ್ ಕೆಲಸ ಮುಗುವಾಗ. ಬಂದು ಬಸ್ಸಿಗೆಲ್ಲ ಹೋಗ್ತೇವೆ
1: ಅಷ್ಟೇ. ಈ ಕೆಲಸ ನಿಮಗೆ ಖುಷಿ ಆಗ್ತೈತಿ?
0: ಖುಷಿ ಆಗ್ತೈತ್ರಿ. ಏನು ಅನಿಸಲ್ಲ. ನಾವು ಸರಿಪಲ್ಲ ಗುಡಿಸೆ ಕಾಲು ಗುಂಡು ಇದ್ರ ಹತ್ರ ಅದೆಲ್ಲ ಹೋಗ್ತೀವಿ. ಪಡೀಲು, ನಾಗೂರು.
1: ಬರೀ ಕಸ ಗುಡಿಸಿ ಬರ್ತೀವಿ ಅಥವಾ ಜನ ಕೂಡ ನಿಮ್ಮ ಜೊತೆ ಮಾತಾಡ್ತಾರೆ?
0: ಮಾತಾಡ್ತಾರೆ ಎಲ್ಲ ಚೆನ್ನಾಗಿ. ಏನ್ ಚಾ ಕುಡಿದ್ರೆ, ಉಂಡು ತಿಂದ್ರೆ, ಹಾಗೆಲ್ಲ ಮಾತಾಡ್ತಾರ. ಆಯ್ತಕ್ಕ ಅಂತ ಹೇಳ್ತೀವಿ.
1: ಯಾಕಂತ ಹೇಳಿದ್ರೆ ಕಸ ಗುಡಿಸುವವರು ಅಂತ ಹೇಳುವಾಗ ಅವರನ್ನು ಒಂದು ಬೇರೆ ದೃಷ್ಟಿಯಲ್ಲಿ ನೋಡುವವರು ಕೂಡ ತುಂಬಾ ಮಂದಿ ಇದ್ದಾರೆ. ಗೌರವದಿಂದ ಕಾಣುವವರಿದ್ದಾರೆ.
0: ಅದು ನೋಡಿ ಇದು ಮಾಡ್ತಾರ. ಒಬ್ಬೊಬ್ರು ಕೆಲವೊಬ್ರು ಇದು ಮಾಡುದಿಲ್ಲ. ಕೆಲವೊಬ್ರೆಲ್ಲ ಖುಷಿಲಿಂದ ಏನಾದ್ರು ಮನೆಯಲ್ಲೇ ತಿಂಡಿ ಇದ್ರೆ ತಿಂಡಿ ಕೊಡ್ತಾರ. ಹಾಗೆಲ್ಲ ಮಾಡಿ ಬನ್ನಿ ಕೂತ್ಕೊಳ್ಳಿ, ಕಷ್ಟ ಆಗ್ತೈತಲ್ಲ, ಹಾಗೆಲ್ಲ ಹೇಳ್ತಾರ. ಹೌದಕ್ಕ ಅನ್ನೋದು ನಾವು ಸೀದಾ ಸ್ವಲ್ಪ ಹೊತ್ತು ನಿಂತು ಮಾತಾಡಿ ಹೋಗ್ತೀವಿ. ಜಾಸ್ತಿ ಮಾತಾಡ್ಲಿಕ್ಕೆ ಟೈಮ್ ಇರುದಿಲ್ಲಲ್ಲ, ಮತ್ತೆ ಹೋಗ್ಬೇಕಲ್ಲ, ಮುಂದ್ಗಡೆ ಮಾಡ್ಬೇಕಲ್ಲ ಅಂತ ನಮ್ದು ಒಂದ್ ಹೆಮ್ಮೆ ಅಷ್ಟೇ.
1: ಯಾರಲ್ಲಿದ್ದೀರಿ ಮೇಡಮ್ ಮನೆಯಲ್ಲಿ?
0: ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲ ಫ್ಯಾಮಿಲಿ ಇದ್ದೇನ?
1: ಹೌದು. ಮಕ್ಕಳು ಓದ್ತಾ ಇದ್ದಾರೆ?
0: ಮಕ್ಕಳು ಓದ್ತಾರೆ. ಬೈಕಂಪಡಿ ಮೀನು ಕಾಲಿ ಸಾಲಿಗೆ ಹೋಗ್ತಾ ಇದ್ರು.
1: ಮಕ್ಕಳನ್ನ ಏನು ಓದಿಸ್ಬೇಕಂತ ಇದ್ದೀರಾ?
0: ಅದೇ ನಾವು ಮಕ್ಕಳನ್ನ ಏನು ಓದಿಸ್ಬೇಕಂದ್ರೆ ಅದೇ ಕನ್ನಡ ಮೇಡಮ್ ಅದೆಲ್ಲ ನಾವು ಹೀಗೆ ನಾವು ಹೋಗ್ತಾ ಇದ್ದಾರೆ.
1: ಅಂತೂ ನಿಮ್ಗೆ ನಿಮ್ಮ ಕೆಲಸದಲ್ಲಿ ತುಂಬಾನೇ ಖುಷಿ ಇದೆ?
0: ತುಂಬಾ ಖುಷಿ ಆಗ್ತಾ ಉಂಟ್ರಿ.
1: ರೇಡಿಯೋ ಕೇಳ್ತೀರಾ ಮೇಡಮ್?
0: ಡೈಲಿ ಹೋಗ್ತೇವೆ. ಟಿವಿ ಎಲ್ಲ ನೋಡ್ತೇವೆ. ಸ್ವಲ್ಪ ಟೈಮೇ ಇರುದಿಲ್ಲ ಕೆಲಸ ಮಾಡುದು. ಮಕ್ಕಳದೆಲ್ಲ ಬಟ್ಟೆ ಎಲ್ಲ ಸ್ಕೂಲ್ ಬಟ್ಟೆ ಹೋಗುದು. ನಾವು ಮನಗುವಾಗ 1:30 ಆಗ್ತೈತಿ. ನಾವು ಜಾಸ್ತಿ ನೋಡುದಿಲ್ಲ. ಮಕ್ಕಳೆಲ್ಲ ನೋಡ್ತಾರ, ಅಮ್ಮ ಇಂಥದೆಲ್ಲ ಬಂತು ಹಾಗೆಲ್ಲ ಹೇಳ್ತಾರೆ ಅಷ್ಟೇ.
1: ಓಕೆ, ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆಗೆ ಮಾತಾಡಿದಕ್ಕೆ.
0: ಥ್ಯಾಂಕ್ ಯು ಸರ್.
1: ಸಾಕಷ್ಟು ಪೌರ ಕಾರ್ಮಿಕರು ಸೇರಿಕೊಂಡಿದ್ದಾರೆ. ಇಲ್ಲಿ ಒಬ್ರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಅವರ ಹೆಸರನ್ನ ಕೇಳೋಣ ಸರ್. ನಮಸ್ಕಾರ.
3: ನಮಸ್ತೆ.
1: ಏನಪ್ಪ ಸರ್?
3: ದಯಾನಂದ್.
1: ಒಲ್ಪಡದ ವೈದ್ಯರು ಇದೆ.
3: ಕಲ್ಲಡ್ಕಾಡ್ದು.
1: ಪಲ್ಲ ಈ ಒಂಜಿ ಕಜು ಕ್ಲೀನ್ ಮಲ್ಪನಂಚಿನ ಒಂಜಿ ಈ ರೀತಿ ಒಂಜಿ ಕೆಲಸ ಏತ ಸಮಯದ
3: ಕೂಡಲ ಸ್ವಚ್ಛ ಅದಿಪ್ಪುಡಂದು ಮಾತ ಜನಕಲ್ಲ ಒಂಜಿ ಸಾರ್ವಜನಿಕರ ಒಂಜಿ ಏನಂತೆ ಮಲ್ತನಲ್ಲ ಓಲ ಕಜ ಇಟ್ಟಲ್ಲ ರೋಡ್ ಸೈಡ್ ದಕ್ಕರ ಬಲ್ಲಿ ಬುಕ ಇಟ್ಟಲ್ಲ 3 ವಿಸರ್ಜನೆ ಮಲ್ಪರಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇತ್ತು. ಬುಕ ಕಜ ಓಲೋಲು ಇತ್ತ ಗಾಡಿ ಬರುವ ಬರ್ಕೊಂಡು ಅವರಲ್ಲಿ ಇಲ್ಲಡೆ ಒಣ ಕಸ ಬೇತ್ತ ಬುಕ ಹಸಿ ಕಸ ಬೇತ್ತ ಬರ್ಕೊಂಡು ಅಂಚನ ಹೆಂಗಡೆ ಮಲ್ತಕೊಂಡ ಅಯ್ಯನತ್ತ ಸ್ವಚ್ಛ ಭಾರತ ಮಲ್ಪುಳಿಂದ ಕುಡ್ಲ ಸ್ಮಾರ್ಟ್ ಸಿಟಿ ಮಲ್ಪುಳಿಂದ ಪಣಂದಲ್ಲ.
1: ಸರ್, ಇದು ಕಲ್ಲಡ ಕಡೆ ಇತ್ತಿನಾರಿ ಈ ಒಂಜಿ ಬೇಲೆಗ್ ಎಂಚ ಬತ್ತರ್ ಬುಕ ಏರಿಗೆ ಒಂಜಿ ನೆಕ್ ಈ ಬೇಲೆಗ್ ಪೋಲ ಪಂಡಿರ್
3: ನಂಜಿ ಮಾಮ ಪಣ್ಣ ಅನ್ನು ಅನ್ಪಣ ಅರಿತೇರು ಎನ್ನ ಮುಳುಕುಳು ಕೊಡ್ಲಾಡಿ ಉರುಷ್ಟೋಡು ಆರು ಬೇಲೆ ಬಂದಿತ್ತೇರ ಅಂಚ 6 ಗಂಟೆ ಬತ್ತಕ್ಕೆ 6 ಬಂದ್ರೆ ಬೇಲೆ ಪೋಪನ್ ಪೋನ್ ಅಂಚ 6 ಅನ್ನಿಟ್ಟು ಬೇಲೆ ಒಯ್ದ
1: ಇತ್ತೆ ಇರಿಗೆ ವಾ ಏರಿಯಾ ಕೊಡ್ತೇರಿ
3: ಹೆಂಗ ಮೂಲ ಮಂಗಲ್ ದೇವಿ
1: ಇರ್ನ ಕಂಡೆ 8 ಗಂಟೆಗೆ ಡ್ಯೂಟಿ ಶುರು. 8 ಗಂಟೆಗೆ ಲಕ್ಕೋರ್
3: ಏನಲ್ತು ಬರ್ಪಣ 5 ಗಂಟೆ ಲಕ್ಕ ಬರ್ಪ ಬೈಯಾಗ ಮಧ್ಯಾಹ್ನ ಮಟ್ಟ ಬೇಲೆ ಉಂಟು ಒಂದು ಗಂಟೆ ಮಟ್ಟ
1: ಈ ಒಂದು ಬೇಲೆ ಇಡೀ ಖುಷಿ ಉಂಟು ಒಂದು ಪರಿ
3: ಬೇಲೆ ಖುಷಿ ನಾನು 2 ವರ್ಷ ಅಂದ್ರೆ ಪರ್ಮನೆಂಟ್ ಆತು ಜಂಗ್ಲಿಗೆ ಕೆಲವಂತ ಜನ ಬಾಕಿಲ್ಲ ಆಯ್ತಂಜಿ ಬಂದಿರಲ್ಲ ಗವರ್ಮೆಂಟ್ ಸರ್ಕಾರ ಒಂದು ಸರಿ ಮಲ್ತಗೊಂಡು ಕೇನಲ್ಲಿ ನಲ್ಪತ್ತರಲ್ಲಿ ಜನ ಬಾಕಿಲ್ಲ
1: ಆಯ್ತು ಬೇಗ ಅವಡು ಪಂಡತಿ ಒಂಜಿ
3: ಮನಸ್ಸಿಲ್ಲ
1: ಕೆಲವೊಂದು ಸಂತೋಷ ಬಂದ್ಪಣ ಒಪ್ಪಂಡತಿ
3: ಒಂದು ಸ್ಯಾಲರಿ ಬಾರಿ ಕಡಿಮೆ ಇತ್ತದ ಈ ಖರ್ಚುಗಳು ಬುಕ ಜೋಕುಲ್ ಎಜುಕೇಶನ್ ಬರ ಯಾವ ಜನರ ಜನ ಜೋಕುಲ್ ಕಲ್ತನಲ್ಲಿ
1: ದಾದ ಕಲ್ಪ ಅವಡುಂದ್ರ ಜೋಕ್ಲೇನ್
3: ಆಕ್ಳ ಇಷ್ಟ ಆಕ್ಳು ಕಲ್ಪಿರಂಚಿ ಆಕ್ಳ ಮನಸ್ಸಿಗೆ ಎಂದ ಆಕ್ಳಿ ಕಲ್ಪತ್ತಲ್ಲಂಗ ಎನ್ನ ಇಷ್ಟ ಅತ್ತೆ ಆಕ್ಳ ಕಲ್ಪನ ಇಷ್ಟ
1: ಇರು ರೆಡಿ ಮತ್ತೇನು ರೀ
3: ಆಕೇನು
1: ಓ ಇರ್ನ ಇಷ್ಟದ ಪದ್ಯ
3: ಬರ್ಸ ಬಿಚ್ಚಾಡಿ ಬರ್ಸ ಅಂದ್ರೆ ತಾಸದ ಬೆಟ್ಟು ನಿಲ್ಗುಣ ಅವು ಪದ್ಯ
1: ತಾಸದ ಬೆಟ್ಟು ಖಂಡಿತವತ್ರ ಈ ಪದ್ಯ ನಿಗ್ಲಿಗೋಸ್ಕರ ಪ್ರೇಮಲ್ಪ. ಥ್ಯಾಂಕ್ ಯು ಸೋ ಮಚ್.
3: ಓಕೆ, ಥ್ಯಾಂಕ್ ಯು.

0: ಕೇಳುಗರೆ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ನಾಗರಿಕರು ಯಾವ ರೀತಿ ಇಲಾಖೆಯ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಬೇಕು ಮತ್ತು ಅವರು ಯಾವ ರೀತಿಯಾದ ಒಂದು ನಿಯಮಗಳನ್ನು ಪಾಲಿಸಿದರೆ ಉತ್ತಮ ಅಂತ ಹೇಳ್ತೀರಿ?
1: ಘನತ್ಯಾಜ್ಯ ವಿಲೇವಾರಿಗೆ ಯಾವುದೇ ನಿಯಮ ಅಂತ 2000 ಇಸ್ವಿವರೆಗೂ ಇರಲಿಲ್ಲ. ಅದು ನಮ್ಮ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮದ ಅಡಿಯಲ್ಲಿ ಒಂದೆರಡು ಆಕ್ಟ್ ಅಲ್ಲಿ ಮಾತ್ರ ಇತ್ತು.
0: ಹೌದು,
1: ಇದನ್ನ 1996 ನಮ್ಮ ಬೆಂಗಳೂರಿನವರೇ ಆದಂತಹ ಅಲ್ಮಿತ್ರ ಪಟೇಲ್ ಅವರು ಒಂದು ರಿಟ್ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡಿದ್ರು. ಆಗ ಒಂದು ಅವರು ರಿಟ್ ಪಿಟಿಷನ್ ಆದಂತ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದ್ರು.
0: ಸರಿ,
1: 1996 ಅವರು 2-3 ತಗೊಂಡು ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ರೂಲ್ಸ್, ಈ ರೂಲ್ಸ್ ಅನ್ನ 1999 ಆಕ್ಟ್ ಅನ್ನ ತಂದ್ರು. ತಂದ ನಂತರ 2000 ಅದು ಚಾಲ್ತಿಗೆ ಬಂತು. 2000 ಭಾರತಾದ್ಯಂತ ಎಷ್ಟು ಮುನ್ಸಿಪಾಲಿಟಿಗಳಿದೆ, ಎಷ್ಟು ಕಾರ್ಪೊರೇಷನ್ಸ್ಗಳಿದೆ, ಎಷ್ಟು ನಗರಸಭೆ ಪಟ್ಟಣ ಪಂಚಾಯತಿಗಳಿದೆ, ಎಲ್ಲರಿಗೂ ಲಾಗೂ ಆಗುವಂತ ಒಂದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಅನ್ನ ತಂದ್ರು. ಈ ರೂಲ್ಸ್ ಪ್ರಕಾರ ಪ್ರತಿಯೊಂದು ನಗರಸಭೆಯಲ್ಲಿ ಸಂಸ್ಕರಣೆ ಹೇಗೆ ಮಾಡಬೇಕು, ವಿಲೇವಾರಿ ಹೇಗೆ ಮಾಡಬೇಕು, ಮತ್ತೆ ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಅದೇನಾಯ್ತು, ಅದೊಂದು ಬೇಸಿಕ್ ಆಗಿ ರೂಲ್ಸ್ ಅನ್ನ ಮಾಡಿದ್ರು. ಆದ್ರೆ 2016 ಕೇಂದ್ರ ಸರ್ಕಾರ ಹಾಗೂ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಇವರು ಅದನ್ನ ತಿದ್ದುಪಡಿಯನ್ನು ತಂದ್ರು. ತಿದ್ದುಪಡಿ ತಂದಾಗ ಮುಂಚೆ ನಗರಸಭೆ ಹಾಗೂ ನಗರ ಸ್ಥಳೀಯ ಸಂಸ್ಥೆ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಿದ್ರು. ಆದರೆ ತ್ಯಾಜ್ಯ ಯಾರು ಉತ್ಪತ್ತಿ ಮಾಡ್ತಾರೆ ಅವರೇ ಇದಕ್ಕೆ ನೇರ ಹೊಣೆಗಾರರು ಅಂತೇಳಿ ಈಗ 2016 ರೂಲ್ಸ್ ಅಲ್ಲಿ ಹೇಳ್ತಾರೆ. ಅದು ಆದ್ರೆ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಗರ ಸ್ಥಳೀಯ ಸಂಸ್ಥೆಯವರು ಅದನ್ನ ಕಲೆಕ್ಷನ್ ಮಾಡುವಂತದಾಗಬಹುದು, ಸಂಸ್ಕರಣೆ ಮಾಡುವಂತಾಗಬಹುದು, ಟ್ರಾನ್ಸ್ಪೋರ್ಟೇಶನ್ ಮಾಡುವಂತದಾಗಬಹುದು, ವಿಲೇವಾರಿ ಮಾಡುವಂತದಾಗಬಹುದು. ಈ ಸಂಪೂರ್ಣ ಒಂದು ರೂಲ್ಸ್ ಅಲ್ಲಿ ಫ್ರೇಮ್ ಆಗಿದೆ. ಇದು ಪ್ರತಿಯೊಂದು ನಾಗರಿಕರಿಗೆ ತಲುಪಬೇಕು. ಈಗ ಹಿಂದೆ ನೋಡೋದಾದ್ರೆ ನಾವೀಗ ಅಮೆರಿಕ, ಸಿಂಗಾಪುರ್ ಅಲ್ಲಿಗೆಲ್ಲ ಹೋಲಿಸೋದಾದ್ರೆ ಮಂಗಳೂರನ್ನ, ಅಲ್ಲಿ ಎನ್ಫೋರ್ಸ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ಪೆನಾಲ್ಟಿಗಳಾಗ್ತಾರೆ, ಒಂದು ಕಸವನ್ನು ಬಿಸಾಡಿದ್ರೆ ಅದಕ್ಕೆ ಅಷ್ಟು ದಂಡಗಳಿರ್ತವೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ದಂಡ ತುಂಬಾ ಕಮ್ಮಿ ಇದೆ. ಆದ್ರೆ ಇದು ಸಹ ಮುಂದಿನ ಫ್ಯೂಚರ್ಗೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ಬೇಕು ನಾವು. ಅಂದ್ರೆ ಎಲ್ಲಿ ಕಸ ವಿಲೇವಾರಿ ಮಾಡುವಂತದ್ದು, ಎಲ್ಲಿ ಹಾಕ್ಬೇಕು, ಎಲ್ಲಿ ಯಾರು ತಗೊಂಡೋಗುವಂತದ್ದು, ಅದು ವ್ಯವಸ್ಥೆ ಆದ ನಂತರ ನೆಕ್ಸ್ಟ್ ಅವರಿಗೆ ಬಿಸಾಡಬಾರದು ಅಂತೇಳಿ ಮನವರಿಕೆ ಮಾಡಿಕೊಡ್ಬೇಕು, ಮತ್ತೆ ಬಿಸಾಡಿದ್ರೆ ಏನ್ ದಂಡ ಬರ್ತದೆ ಅಂತೇಳಿ ಅವರಿಗೆ ತಿಳಿಸಿಕೊಡ್ಬೇಕು. ಇದನ್ನ ತಿಳಿಸ್ಲಿಕ್ಕೆ ಈ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದಂಡ ಸಹ ಬರುವಂತ ಚಾನ್ಸಸ್ ಇದೆ. ಇದು ನಗರಸಭೆ ಆಗ್ಬಹುದು, ನಗರ ಪಾಲಿಕೆ ಆಗ್ಬಹುದು, ಇದು ಮುಂದಿನ ದಿನಗಳಲ್ಲಿ ತರ್ತದೆ.
0: ಸರಿ, ಇಲ್ಲಿ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ ಮಂಗಳೂರಿನಲ್ಲಿ.
1: ಈಗ ಪ್ಲಾಸ್ಟಿಕ್ ಉಪಯೋಗದ ಬಗ್ಗೆ ಹೇಳುವುದಾದ್ರೆ, ಪ್ಲಾಸ್ಟಿಕ್ ಶೇಕಡ ನಮಗೆ ಬರುವಂತ ಘನತ್ಯಾಜ್ಯದಲ್ಲಿ 6-7 ಅಂದ್ರೆ ನಮಗೆ 320 ಕಸ ಬರ್ತಾ ಇದೆ ಅಂದ್ರೆ ಅದರಲ್ಲಿ 6% ಅಂತ ಹೇಳಿದ್ರೆ 20-25 ಅಷ್ಟು ಬರೀ ಪ್ಲಾಸ್ಟಿಕ್ ವೇಸ್ಟ್ ನಮಗೆ ಬರ್ತಾ ಇದೆ. ದಿನಕ್ಕೆ 25 ಪ್ಲಾಸ್ಟಿಕ್ ವೇಸ್ಟ್ ಬರ್ತದೆ. ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ನಾವು ವಿಂಗಡಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ಮನೆಗಳಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿ ಕೊಡ್ತಾರೆ. ಈಗ ಒಂದು 200,000 ಮನೆಗಳು ಮಂಗಳೂರು ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳಿದ್ರೆ 200,000 ತೊಟ್ಟೆಗಳು ಬರ್ತದೆ. ಈ 200,000 ಪ್ಲಾಸ್ಟಿಕ್ ಕವರ್ ಗಳನ್ನ ಬಿಡಿಸಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ. ಇದನ್ನು ಮನೆಗಳಲ್ಲೇ ವಿಂಗಡಣೆ ಮಾಡಿ ತರಬೇಕು. ಇದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕಳೆದ ವರ್ಷ March 11 ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧವನ್ನ ಕೊಡಿಸ್ತು. ಇದನ್ನ ಜಾರಿಗೆ ತರಬೇಕು ಅಂತೇಳಿ ನಾವು ಮಹಾನಗರ ಪಾಲಿಕೆಯಿಂದ ವಿವಿಧ ಉದ್ದಿಮೆದಾರರಿಗೆ, ಪ್ಲಾಸ್ಟಿಕ್ ಅಸೋಸಿಯೇಷನ್ಗಳಿಗೆ, ಇಂಡಸ್ಟ್ರಿಗಳಿಗೆ ಭೇಟಿ ನೀಡಿ ರೈಡ್ ಅನ್ನು ಸಹ ಮಾಡಿದ್ದೇವೆ. ರೈಡ್ ಮಾಡಿ ಅದನ್ನು ಸೀಸ್ ಮಾಡಿ ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವ ಮಟ್ಟ ತನಕ ಹೋಗಿದ್ದೇವೆ. ಆದರೆ ಪ್ಲಾಸ್ಟಿಕ್ ಉಪಯೋಗದ ಬಗ್ಗೆ ಇಲ್ಲಿ ಮಂಗಳೂರು ವ್ಯಾಪ್ತಿಯಲ್ಲಿ ನಾವು ಹೇಳಿದ್ರೆ 1% ಮಾತ್ರ ಕಮ್ಮಿ ಆಗಿರುವಂತದ್ದು, ಜಾಸ್ತಿ ಆಗಲಿಲ್ಲ. ಆದರೆ ಉಪಯೋಗ ಇನ್ನೂ ಸಹ ಇದೆ, ಅದನ್ನು ಸಂಪೂರ್ಣವಾಗಿ ಜನರು ತಿಳ್ಕೊಳ್ಬೇಕು. ಅದನ್ನ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡುವುದಾದ್ರೆ ಯಾವ ರೀತಿಯಲ್ಲಿ ಕಸವನ್ನು ಹಾಕದೆ ಸಪರೇಟ್ ಆಗಿಟ್ಟು ಅದನ್ನು ಡ್ರೈ ವೇಸ್ಟ್ ಅಂತ ಹೇಳಿ ಟ್ರೀಟ್ ಮಾಡಿ ಸಪರೇಟ್ ಆಗಿ ಕೊಡುದು ಉತ್ತಮ. ಇಲ್ಲದೇ ಇದ್ರೆ ನಮಗೆ ಅದು ನೆಲವನ್ನು ಭರ್ತಿ ಮಾಡಿ ಹಾಕ್ತಾ ಹೋದ್ರೆ ಅದು ಯಾವಾಗ ತುಂಬುತ್ತದೆ ಅಂತ ಹೇಳಿಕ್ ಆಗುದಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಅನ್ನು ನಿಲ್ಲಿಸುವಂತದ್ದು, ಬಳಕೆಯನ್ನು ಕಮ್ಮಿ ಮಾಡಿ ಮತ್ತೆ ಬಟ್ಟೆ ಚೀಲ ಇದನ್ನು ಉಪಯೋಗಿಸುವಂತದ್ದು ಹೆಚ್ಚು ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ.
0: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ರಿ. ಇವರ ಮಾತು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಾವು ಪೌರ ಕಾರ್ಮಿಕರ ಮಾತಿಗೆ ಕಿವಿಯಾಗೋಣ.
2: ಕೇಳುಗರೆ, ನಮ್ಮ ಜೊತೆ ಈಗ ಮತ್ತೊರ್ವ ಪೌರ ಕಾರ್ಮಿಕರು ಸಿಕ್ಕಿದ್ದಾರೆ, ಅವರ ಜೊತೆ ಮಾತಾಡೋಣ. ಸರ್, ಇರ್ನಪ್ಪದಾರ್.
3: ನನ್ನ ಹೆಸರು ರಾಜು ಅಂತ. ನಮ್ಮ ಸಮಸ್ಯೆ ಏನಿಲ್ಲ, ಒಳ್ಳೆಯದು, ಒಳ್ಳೆ ಕೆಲಸ, ಏನಾದರೂ ತೊಂದರೆ ಇಲ್ಲ. ಆದರೆ ನಮಗೆ ಸರಿಯಾಗಿ ಸವಲತ್ತು ಸಿಕ್ಕುವುದಿಲ್ಲ. ಮತ್ತೆ ನಮಗೆ ಪೌರ ಕಾರ್ಮಿಕರಾಗಿ ಇನ್ನು 44 ಜನ ಪರ ಕಾಯಂವಾಗಲಿಕ್ಕೆ ಉಂಟು. ಅವರನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ.
2: ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ?
3: ಸಾಧಾರಣ 25 ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ.
2: ನಿಮಗೆ ಹಾರ್ಡ್ ಅಂತ ಒಂದು ಕಷ್ಟದ ಕೆಲಸ ಅಂದ್ರೆ ಯಾವುದು?
3: ಕಷ್ಟ ಇದರಲ್ಲಿ ಏನಿಲ್ಲ, ಎಲ್ಲ ಒಂದೇ, ತೊಂದರೆ ಇಲ್ಲ, ಅಷ್ಟಂತೆ ಏನಿಲ್ಲ. ಆದರೆ ನಮಗೆ ಸವಲತ್ತು ಕರೆಕ್ಟ್ ಆಗಿ ಸಿಕ್ಕೋದಿಲ್ಲ ಅಷ್ಟೇ. ಮತ್ತೆ ನಮಗೆ 44 ಜನ ಕಾಯಂ ಮಾಡಬೇಕು ಅಂತ ಸರ್ಕಾರದಿಂದ ನಾವು ಕೇಳಿಕೊಳ್ತಿದ್ದೇವೆ.
2: ಯಾರೆಲ್ಲ ಇದ್ದೀರಿ ಮನೆಯಲ್ಲಿ, ಹೇಗೆ ನಡೀತಾ ಇದೆ? ಸಂಬಳ ಎಲ್ಲ ಸರಿ?
3: ಸಂಬಳ ಕರೆಕ್ಟ್ ಆಗಿ ಸಿಗ್ತಾ ಇದೆ, ತೊಂದರೆ ಇಲ್ಲ. ಮನೆಯಲ್ಲಿ ಮಕ್ಕಳು, ಅತ್ತೆ, ಅಣ್ಣ ಎಲ್ಲ ಇದ್ದಾರೆ, ತೊಂದರೆ ಇಲ್ಲ.
2: ಮನೆಯವರಿಗೆ ನೀವು ಈ ಕೆಲಸ ಮಾಡೋದು ಅಂತ ಬೇಸರ ಇದೆ?
3: ಇಲ್ಲ, ನಾವು ಹುಟ್ಟುವಾಗ ಶಾಲೆ ಕಲಿತು ಮೊದಲು ಸೇರಿದ್ದು ಇದಕ್ಕೆ, ಇದರಿಂದಲೇ ನಮಗೆ ಜೀವನ. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಒಳ್ಳೆ ಕೆಲಸ. ನಾವು 7 ಗಂಟೆಗಿಂದ ಬರ್ತೇವೆ, 8 ಗಂಟೆಗೆ ಕೆಲಸ ಮಾಡ್ತೇವೆ, 12-1 ಗಂಟೆ ತನಕ ಕೆಲಸ ಮಾಡ್ತೇವೆ. ನಮಗೆ ಯಾರದ್ದು ಆಪರೇಟರ್ಗಳಾಗಲಿ ಮತ್ತೆ ಇನ್ಸ್ಪೆಕ್ಟರ್ಗಳಾಗಲಿ ಮೆಸೇಜ್ ಯಾವ್ದು ತೊಂದರೆ ಇಲ್ಲ, ಒಳ್ಳೆ.
2: ಸರ್, ನಿಮಗೆ ಪೌರ ಕಾರ್ಮಿಕರ ಸಂಘ ಏನಂತರ ಇದೆ?
3: ಇದೆ, ಪೌರ ಕಾರ್ಮಿಕ ಸಂಘನೇ ನಮ್ದು.
2: ಈಗ ನೀವು ಸವಲತ್ತು ಇಲ್ಲ ಹೇಳ್ತೀರಿ, ಯಾಕೆ ಸಂಘದವರು ಏನಾದ್ರು ಅದ್ರ ಬಗ್ಗೆ?
3: ಸಂಘದವರು ಪ್ರಯತ್ನ ಮಾಡ್ತಾರೆ, ನಮಗೆ ಬರಬೇಕಾದ ಹಣ ಎಲ್ಲ ಸರಿಯಾಗಿ ಕೋಪರೇಷನ್ ಸಿಕ್ಕುದಿಲ್ಲ. ಮತ್ತೆ ನಮಗೆ ವಸ್ತು ಸಹ ಸಿಕ್ಕುದಿಲ್ಲ ಸರಿಯಾಗಿ. ನಾವು ಎಷ್ಟು ಕೇಳಿದ್ರು ಅವರು ಕೊಡುವುದಿಲ್ಲ, ಯಾಕೆಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಬೇಸರ ಆಗ್ತದೆ. ಇಲ್ಲಾದ್ರೆ ಕೋಪರೇಷನ್ ಒಳ್ಳೆ ಕೋಪರೇಷನ್, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ.
2: ಈ ವೃತ್ತಿ ಸಂತ್ರಪ್ತದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾವು ರೇಡಿಯೋ ಸಾರಂಗದಲ್ಲಿ ಮಾತಾಡ್ತಾ ಇದೀವಿ, ಏನ್ ಹೇಳ್ತೀವಿ?
3: ಅದು ಒಳ್ಳೆ ಕೆಲಸ. ನೀವು ನಮಗೆ ಒಂದು 44 ಜನಕ್ಕೆ ಒಂದು ಕಾಯಂ ಮಾಡೋದಾದ್ರೆ, ನಿಮ್ಮ ಪ್ರಯತ್ನದಿಂದ ಆಗುದಾದ್ರೆ ನಮಗೆ ಒಳ್ಳೆಯದು. ಯಾಕೆಂದ್ರೆ ನಮಗೆ ಆಗಿದೆ, 93 ನಾವು ಸೇರಿದ್ದೇನೆ, ನಮಗೆ 64 ಆಗಿದೆ, ಇನ್ನು 44 ಮಂದಿ ಇದ್ದಾರೆ. ಅವರಿಗೆ ಒಂದು ಬೇಗ ಕಾಯಂ ಆದ್ರೆ ಅದು DC ಹತ್ರ ಉಂಟು ಅಂತ ಹೇಳ್ತಾರೆ. ಅವರೊಂದು ಆದಷ್ಟು ಬೇಗ ಸೈನ್ ಮಾಡಿ ನಮ್ಮ ಆಫೀಸಿಗೆ ಕಳಿಸಿದ್ರೆ ನಮಗೆ ಒಳ್ಳೆಯದು. ಯಾಕೆಂದ್ರೆ ನಾವು ಪರ್ಮನೆಂಟ್ ಆಗುವಾಗ ಅವರು ಕಷ್ಟಪಟ್ಟಿದ್ದಾರೆ, ಈಗ ಅವ್ರಿಗಾಗುವಾಗ ನಾವು ಕಷ್ಟಪಡಬೇಕಲ್ಲ. ಅದಕ್ಕೆ ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಸರ್ಕಾರ ಒಳ್ಳೇದಂತ ನಾವು ನಮ್ಮ ಅಭಿಪ್ರಾಯ.
2: ಸರ್, ಈ ಕೆಲಸದಿಂದ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ
3: ತಂದೆ? ಆರೋಗ್ಯಕ್ಕೆ ಏನಾದ್ರೆ ಅದು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ನಮ್ಮನ್ನು. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಏನು ತೊಂದರೆ.
2: ಅಂತೂ ಈ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ?
3: ತೃಪ್ತಿ ಇದೆ, ತೃಪ್ತಿ ಇದೆ, ತೊಂದರೆ ಇಲ್ಲ, ಅಂತ ಏನು ತೊಂದರೆ ಇಲ್ಲ.
2: ಥ್ಯಾಂಕ್ ಯು.
4: ಸರ್, ಯಾನ ಮೂಲ ತಮ್ಮ ಪುತ್ರದೈ
0: ಪುತ್ರದೈ
4: ಯಾನ ಡ್ಯಾನ್ಸ್ ಸಿಂಗರ್ ಯಾನ ಸಿಂಗರ್ ಲ ಯಾನ್ ಲ ಹೇಳಿದ ಬಗ್ಗೆ 22 ವರ್ಷ ಮಟ್ಟ ಟೆಂಪರರಿ ಮಲ್ತಾರ ಅಂಕ್ಲೆ ಪರ್ಮನೆಂಟ್ ಆಯ್ತು. ಮುರಣಿ 2017 November 28 ಮುರಣಿ 1 ವರ್ಷ ಮುಗಿದಾನು. ಬೇಲೆಡು ಖುಷಿ ತೊಂದರೆಜಿ ಬುಕ್ಕ ಮುಜ್ಜನ ಜೋಕ್ಲೆ ಮಲ್ಲೈ ಆರ್ಟಿಸ್ಟ್ ಆನ ಮೆಗಿದ್ದಿ ಡಿಗ್ರಿ ಮಲ್ತೋರ್ಲಾಲು ಒಕ್ಕೊರ್ಚಿ PUC ಪಟ್ಟಿಗಳವರು ಫ್ಯಾಮಿಲಿ ಬೇಲೆಗೆ 94 ಸೇರಿದ್ದೇನೆ. 23 ವರ್ಷ
0: ಈಗ ವಾ ಏರಿಯ ಕೊಡ್ತೀರಿ
4: ಪೆಂಕ್ ಏನೇ ಮಾಡ ಪರ್ಮನೆಂಟ್ ಇತ್ತು ಇತ್ತು ಮತ್ತೆ ಪೂರ ಚೇಂಜ್ ಆಗ್ತೀನಿ. ನಾನು ಸಟ್ಟ ಮಲ್ಪಡತ್ತಿ
0: ಜನಕ್ಕೆ ನಿಕ್ಲಿನ ಗುರುತು ಮಲ್ಪೇರ
4: ಹೊರಬೊಂಡೆ ಅವು ಒಕ್ಕರ ಗುರುತು ಹೊತ್ತಿರು ಮೇರೇಜ್ ಎನ್ನುವುದರ ಶಿವಪ್ಪ ಅಂದ್ ಪನ್ಪೇರು ಇರ್ದಾನೆ ತುವೇರ ನಿಜ ಪನ್ಪ ಪನ್ನೆಗೆ ಬೇತೆ ಬೇತೆ ಕೋಡಿ ಪಾಡ ಇಡೀ ಬರ ಅಂತೂ ತಿಂಗಳು 3 ಸರ್ತಿ ಇಂಚಿ ಬರ್ಪಾನೆ ಅಂಕ ಅವಂಗ ತಿರ್ಪವ ಇಲ್ಲಿ ಆಯ್ನಾತ್ ಕ್ಲೀನ್ ಮಲ್ತಿದ್ದೀರಂದ ನಿಕ್ಲಿಲ್ಲಡ್ಡೆ ತನ್ನ ಉಮಿಲ್ದೊಂದು ಬುಕೊಂಜಿ ಏತು ಕ್ಲೀನ್ ಮಲ್ತಿ ಅವ್ಲು ಉಮಿಲ್ ಜಾಸ್ತಿ
0: ಕಜ್ಜೆ ಜನಕ್ಲಿತ್ತೇರ್ನ ಉಳ್ಳೇರತ್ತ ಪನ್ಪಿನ ಚಿನಂಜಿ ಭಾವನೆ ಜನಕ್ಲ ಇಡ ಉಂಡು ಒಂದು ಪೋಡನ್ನ ದಾಟ ಮಲ್ಪಡ್ತಾನೆ
4: ಅವ್ ಪೋಡ್ ನೋಡ ಎಂಚದನೆ ನಾವ ಜನಕ್ಕಲು ಎಂಕ್ಲೋಟ್ ಇಪ್ಪುಡು ಸಹಕಾರ ಮಲ್ಪೋಡು ಯಾಕ್ಲಿ ಎಂಕ್ಲಾಗ್ಲೇ ಪಣದ ಉರ್ಪ ನಿಕ್ಲ ಬಿರಡ ಎಂಕ್ಲ ಉಲ್ಲ ಅಂಚಾಡ್ತಾರ ಆರೋಗ್ಯ ಕಾಪಾಡೋದ್ರ ನಿಕ್ಲಿಲ್ಲ ಎಂಕ್ಲಿ ಕೈ ಕುಡ್ದು ಬರೋಡು ಅಂಚ
0: ಅಂತೂ ಇರಿಗೆ ಈ ಬೇರೆ ಖುಷಿ ಉಂಟು.
4: ಹಾ, 23 ಸರ್ವಿಸ್ ಖುಷಿ
0: ಖುಷಿ ಉಂಟು. ಒಂದು ಲೈನ್ ಪಣ್ಣ
5: ಜೇನಿನ ಹೊಳೆಯು ಹಾಲಿನ ಮಳೆಯು ಸುದಿಯೋ ಕನ್ನಡ ಸವಿ ನುಡಿಯು.

0: ಕೇಳುಗರೆ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಈಗ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದೆ, ವೈದ್ಯಕೀಯ ಮಹಾವಿದ್ಯಾಲಯಗಳಿದೆ.
1: ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಹಲವಾರು ದೊಡ್ಡ ಆಸ್ಪತ್ರೆಗಳಿದೆ, ಚಿಕ್ಕ ಕ್ಲಿನಿಕ್ಗಳು ಇದೆ, ನರ್ಸಿಂಗ್ ಹೋಮ್ಗಳಿದೆ, ಹಲವಾರು ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಸಹ ನಡೀತಾ ಇದೆ. ಈಗ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಮಹಾನಗರ ಪಾಲಿಕೆಯಿಂದ ಯಾವುದೇ ತರಹದ ನಾವು ವ್ಯವಸ್ಥೆಯನ್ನು ಮಾಡಲಿಲ್ಲ. ಆದರೆ ಇಲ್ಲಿ ಎರಡು ಸಂಸ್ಥೆಗಳು ನಿರ್ವಹಣೆಯನ್ನು ಮಾಡ್ತಾ ಇದೆ. ಒಂದು ರಾಮ್ಕಿ ಎನ್ವೈರನ್ಮೆಂಟಲ್ ಲಿಮಿಟೆಡ್, ಮತ್ತೆ ಇನ್ನೊಂದು ಆಯುಷ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಎರಡು ಸಂಸ್ಥೆ, ಒಂದು ಉಡುಪಿಯಲ್ಲಿದೆ, ಇನ್ನೊಂದು ಮುಲ್ಕಿಯಲ್ಲಿದೆ. ಈ ಎರಡು ಮುಲ್ಕಿ ಕಾರ್ನಾಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಈ ಎರಡು ಸಂಸ್ಥೆಯವರು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ಪತ್ರೆಗಳಿದೆ, ಲ್ಯಾಬ್ಗಳಿದೆ, ಎಲ್ಲಾ ಲ್ಯಾಬ್ಗಳಿಂದ ಅದನ್ನ ಬಯೋಮೆಡಿಕಲ್ ಅನ್ನ ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಅವರು ಇನ್ಸಿನರೇಟರ್ ಅನ್ನ ಹಾಕಿದ್ದಾರೆ. ಇನ್ಸಿನರೇಟರ್ ಮುಖಾಂತರ ಅದನ್ನ ಇನ್ಸಿನರೇಟ್ ಮಾಡಿ ಅದನ್ನ ಅದರಲ್ಲಿ ಬರುವಂತ ಹ್ಯಾಶ್ ಅನ್ನು ಸಹ ಡಿಸ್ಟ್ರಾಯ್ ಮಾಡಲಿಕ್ಕೆ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಹಾಗೆ ಈ ಸಿರಿಂಜ್ ಆಗ್ಬಹುದು, ಸಿರಿಂಜ್ ಅನ್ನೆಲ್ಲ ಶ್ರೆಡ್ ಮಾಡಿ ಡೀಪ್ ಬರಿಯಲ್ ಮಾಡ್ತಾ ಇದ್ದಾರೆ. ಹಾಗೆ ಪ್ಲಾಸ್ಟಿಕ್ ಐಟಮ್ಸ್ ಬರ್ತದೆ, ಈ ಅಂದ್ರೆ ನಮಗೆ ಕೊಡುವಂತ ಗ್ಲೂಕೋಸ್ ಬಾಟಲ್ ಆಗ್ಬಹುದು, ಪೈಪ್ಸ್ ಗಳಾಗ್ಬಹುದು, ಅದನ್ನೆಲ್ಲ ಶ್ರೆಡ್ ಮಾಡಿ ಅದನ್ನ ಸಪರೇಟ್ ಆಗಿ ರೀಸೈಕ್ಲಿಂಗ್ ಗೆ ಕಳ್ಸಿಕೊಡ್ತಾ ಇದ್ದಾರೆ. ಈ ರೀತಿ ವ್ಯವಸ್ಥೆಯನ್ನು ಅವರು ಆಲ್ರೆಡಿ ನಿರ್ಮಾಣ ಆಗಿದೆ. ಇದರಿಂದ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಆಸ್ಪತ್ರೆಗಳು ಸಹ ಟೈಅಪ್ ಆಗಿದೆ. ಇದನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ. ಇದು ಇಯರ್ಲಿ ರಿಪೋರ್ಟ್ ಅನ್ನು ನಾವು ಮಾತ್ರ ಮಂಗಳೂರು ಮಹಾನಗರ ಪಾಲಿಕೆ ತರಿಸ್ಕೊಳ್ತೇವೆ. ಎಷ್ಟು ಆಸ್ಪತ್ರೆಗಳು ಎಷ್ಟು ಕ್ವಾಂಟಿಟಿಯನ್ನು ಡಿಸ್ಪೋಸ್ ಮಾಡಿದ್ದಾರೆ ಅದರ ಮಾಹಿತಿಯನ್ನು ಮಾತ್ರ ನಾವು ತರಿಸ್ಕೊಳ್ತೇವೆ. ಇದು ರೀತಿಯಲ್ಲಿ ಸಿಗ್ತದೆ.
0: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ರಿ.

0: ನಾವಿವತ್ತು ಪೌರ ಕಾರ್ಮಿಕರ ಕುರಿತಾಗಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪೌರ ಕಾರ್ಮಿಕರು ಅಂದ ತಕ್ಷಣ ಬರೀ ಕಸ ಗುಡಿಸುವವರು ಎನ್ನುವಂತ ಮಾತು ನಿಮ್ಗೆಲ್ಲ ಬರಬಹುದು, ಆದ್ರೆ ಅದಕ್ಕಿಂತ ಮಿಗಿಲಾಗಿ ಅವರ ಕೆಲಸಗಳು ಮತ್ತು ಅವರ ದಿನಚರಿಗಳು ಆರಂಭ ಆಗ್ತಾ ಇದೆ. ಪೌರ ಕಾರ್ಮಿಕರನ್ನ ಒಂದು ನಿಭಾಯಿಸುವಂತ ಮುಖ್ಯಸ್ಥರಾಗಿರುವಂತಹ ಕರುಣಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ.
1: ಕಾರ್ಮಿಕರನ್ನಂದ್ರೆ ಬೆಳಿಗ್ಗೆ 6:30 ನಾನು ಬರ್ತೇನೆ, 7 ಗಂಟೆಗೆ ಕೆಲಸ ಪೌರಕಾರ್ಮಿಕ ಬರ್ತಾರೆ. ವಾರ್ಡ್ ಆಫೀಸ್ ಬಂದು ಅವರ ಹಾಜರಿ ತೆಗೆದು ಅವರ ಡೈಲಿ ರುಟೀನ್ ಕೆಲಸ ಏನುಂಟು, ರಸ್ತೆ ಗುಡಿಸುವುದು, ಮಾರ್ಕೆಟ್ ಶುಚಿತ್ವ, ಮತ್ತೆ ಕಸದು ಡಸ್ಟ್ಬಿನ್ ಅನ್ನು ಸ್ವಲ್ಪ ಸುತ್ತು ಗುಡಿಸುವುದು ಅದೆಲ್ಲ ಉಂಟು. ಮತ್ತೆ ಟಾಯ್ಲೆಟ್ ಇದ್ರೆ ಅದರದ್ದು ತೊಳೆದು ಕೆಲವು ಸಲ ಕಳಿಸ್ತೇವೆ. ಪಬ್ಲಿಕ್ ಟಾಯ್ಲೆಟ್ ಇದ್ರೆ ಕೆಲವು ಸಲ ಮಾತ್ರ, ಈಗೆಲ್ಲ ಕಾಂಟ್ರಾಕ್ಟ್ ಆಗಿದೆ ಕೆಲವೆಲ್ಲ, ಅದು ಕೆಲವು ಅರ್ಜೆಂಟ್ ಇದ್ರೆ ಕಳಿಸ್ತೇವೆ. ಮಾರ್ಕೆಟ್ ಒಳಗೆ ಉಂಟು, ನಾವು ಗುಡಿಸುದು ತೊಳೆಸುದೆಲ್ಲ ಉಂಟು. ನನಗೆ ಸಾಧಾರಣವಾಗಿ ಜಪ್ಪು ಈ ಮಂಗಳಾದೇವಿಯಲ್ಲಿ 4 ವಾರ್ಡ್ ಪೌರ ಕಾರ್ಮಿಕರು ಉಂಟು, ಮತ್ತೆ ಗುತ್ತಿಗೆದಾರಂದ್ರೆ ಸಾಧಾರಣ 8-10 ಕಾರ್ಪೊರೇಟರ್ ಬೇರೆ ಉಂಟು. ಕಸ ಅಂದ್ರೆ ಈಗ ನಮ್ಮ ಆಂಟೋನಿ ಗುತ್ತಿಗೆಯನ್ನು ನಾವು ಅವರಿಗೆ ಮನೆ ಮನೆ ಕಸವನ್ನು ನಾವು ತೆಗಿಲಿಕ್ಕೆ ಈಗ ಕೊಂಡೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅವರ ಗಾಡಿ ಬರ್ತದೆ, ಅವರ ಗಾಡಿ ಬಂದು ಅವರ ಪೌರಕಾರ್ಮಿಕ ಮನೆಯನ್ನು ಹೋಗಿ ಕಲೆಕ್ಷನ್ ಮಾಡಿ ಒಂದು ಸ್ಪಾಟ್ ಅಲ್ಲಿ ಇಡ್ತಾರೆ. ಅಲ್ಲಿಂದ ಗಾಡಿ ಬರ್ತದೆ, ಅದರಲ್ಲಿ ಕೊಂಡೋಗ್ತಾರೆ. ಮತ್ತೆ ಕಸ ರಸ್ತೆ ಬಿಸಾಡುವ ಈಗ ಇದೇ ಇಲ್ಲ, ಅದು ಬಿಡಿಸ್ತಾ ಇಲ್ಲ ನಾವು. ಸಾಧಾರಣ ನನಗೆ 30-32 ವರ್ಷ ಸರ್ವಿಸ್ ಆಗಿದೆ ಇದರಲ್ಲಿ. ಅದರಿಂದಾಗಿ ಯಾರು ಕೆಲಸ ನಮ್ಮ ಇದರಲ್ಲಿ ತೊಂದರೆ ಇಲ್ಲ, ಕೆಲಸ ಮಾಡ್ತಾರೆ. ಈಗ ಬರ್ತಾರೆ ಅವರ ಕೆಲಸ ಅವರಿಗೆ ಒಂದು, ಅದರಲ್ಲಿ ನಮಗೆ ಮಾಡಬೇಕಂತ ಅವರು ಸಹ ಧ್ಯೇಯ ಉಂಟು ಅವರ ಹತ್ರ. ನನ್ನ ದಿನಚರಿ ಬೆಳಿಗ್ಗೆ ನಾನು 5 ಗಂಟೆ ಮನೆ ಹೇಳ್ತೇನೆ. ಸಾಧಾರಣ 6:30 ಜಪ್ಪು ವಾರ್ಡ್ಗೆ ನಾನು ಡೈಲಿ ಬರ್ತಾ ಇದ್ದೇನೆ. ಅದು ನನಗೆ ಒಂದು ಅಭ್ಯಾಸ ಆಗಿ ಹೋಗಿದೆ. ಈಗ ಫೀಲ್ಡ್ ಅಂದ್ರೆ ಬೆಳಿಗ್ಗೆ ಸಾಧಾರಣ ಬಂದ್ರೆ ನಾನು ಸಾಧಾರಣ ಒಂದು 1 ಗಂಟೆವರೆಗೆ ನಾನು ಫೀಲ್ಡ್ ಅಲ್ಲಿ ಇರ್ತೇನೆ ಸಾಧಾರಣವಾಗಿ. ಮತ್ತೆ ಲಾಲ್ಬಾಗಿ ಆಫೀಸ್ಗೆ ಹೋಗ್ತೇನೆ ನಾನು. ಪ್ಲಾಸ್ಟಿಕ್ ಅನ್ನು ನಾವು ಅದೊಂದು ಗಟ್ಟಿ ಬೇರೆ ಗಟ್ಟಿಗೆ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಮಾಡಿದ್ದೇವೆ, ಅದನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಹೇಳಿದ್ದೇವೆ ಈಗ. ಆದ್ರೆ ಅದನ್ನು ಈಗ ಸಾಧಾರಣ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಿಸಾಡ್ಲಿಕ್ಕಿಲ್ಲ ಅದನ್ನು, ಮತ್ತೆ ಬೆಂಕಿ ಕೊಡ್ಲಿಕ್ಕಿಲ್ಲ ಹಾಗೆ ಆಗಿದೆ. ಸಾಧಾರಣವಾಗಿ ಅಂದ್ರೆ ಅವರಿಗೆ ರಜೆ ಉಂಟು, ರಜೆ ಕೆಲವು ಮಾಡ್ತಾರೆ, ಸಂಬಳ ಸಿಗ್ತಾರೆ ರಜೆ ಮಾಡ್ತಾರೆ, ಹಾಗೆಲ್ಲ ಉಂಟು. ದಿನದ ರಜೆ ಅಂದ್ರೆ ವಾರದ ರಜೆ ಅಂತ ಏನೂ ಇಲ್ಲ, ಅವ್ರಿಗೆ ಹೇಗೆ ಬೇಕು ಅವ್ರು ಮಾಡ್ತಾರೆ ಅಷ್ಟೇ. ಅದು ನಾನು ಎಲ್ಲಿ ಕಳಿಸೋ ಅಲ್ಲಿ ಹೋಗ್ತಾರೆ, ಅದರಲ್ಲೇನಿಲ್ಲ. ಸಾಧಾರಣ ಜಪ್ಪು ವಾರ್ಡ್ ಆಫೀಸ್ ಅಲ್ಲಿ ಪೌರ ಕಾಯಂ ಸಾಧಾರಣ 20 ಪೌರ ಕಾರ್ಮಿಕರಿದ್ದಾರೆ, ಬದಲಿಯಲ್ಲಿ ಒಂದು 11 ಜನ ಇದ್ದಾರೆ.
0: ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.

0: ಪೌರ ಕಾರ್ಮಿಕರ ಕುರಿತಾಗಿ ಮಾತಾಡ್ತಿದ್ವಿ. ಇದನ್ನ ನಿರ್ವಹಣೆ ಮಾಡ್ತಾ ಇರುವಂತ ಓರ್ವರು ಮುಖ್ಯಸ್ಥರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
1: ನಮಸ್ತೆ
0: ಸರ್, ನಿಮ್ಮ ಹೆಸರು?
1: ಪ್ರಶಾಂತ್.
0: ಹೇಳಿ ಸರ್, ನಿಮ್ಮ

0: ಕೆಲವರು ಸಪೋರ್ಟ್ ಸಹ ಮಾಡ್ತಾರೆ. ಹಾಗೇನೆ
1: ಈ ಒಂದು ಡ್ಯೂಟಿ ಮಾಡುವಂತದ್ದು ಅಥವಾ ಈ ಒಂದು ವೃತ್ತಿ ಮಾಡುವಂತದ್ದು ಬಹಳ ಕಷ್ಟ ಅಂತ ಅನಿಸ್ತಾ ಇದೆಯಾ ನಿಮ್ಗೆ?
0: ಇಲ್ಲ, ಕಷ್ಟ ಅಂತ ಅನಿಸಿದೆ. ನಾವಂದ್ರೆ ಒಳ್ಳೆ ಕೆಲಸವೇ ಮಾಡ್ತಾ ಇದ್ದೆ, ಅದರಲ್ಲಿ ಕಷ್ಟ ಇದ್ರೆ ಸಹಿಸ್ಕೊಳ್ಬೇಕು. ನಾನೊಂದು 5:30 ಬರ್ತೇನೆ, ಮತ್ತೆ ಒಂದು 3-4 ಗಂಟೆ ಆಗ್ತದೆ.
1: ಈಗ ನೀವು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಕೆಲವರು ಕಾರ್ಮಿಕರು ಬರುವುದಿಲ್ಲ, ಕೆಲವರಿಗೆ ರಜೆ ಬೇಕು, ಹೇಗೆ ನೀವು ಅಂದ್ರೆ ಹೊರಗಡೆ ನೀವು ಕಸವನ್ನ ವಿಲೇವಾರಿ ಮಾಡುವಂತದನ್ನ ಮಾಡ್ಲೇಬೇಕು, ಹೇಗೆ ನಿಭಾಯಿಸ್ತೀರಿ?
0: ಅಲ್ಲ, ರಜೆ ಆದ್ರೂ ಮೊದ್ಲೇ ಹೇಳ್ತಾರೆ, ಆಗ ನಾವು ಅದಕ್ಕೆ ಎಕ್ಸ್ಟ್ರಾ ಲೇಬರ್ ಇರ್ತಾರೆ, ಕಂಪನಿ ಕೊಡ್ತದೆ, ಎಲ್ಲ ಕರೆಕ್ಟ್ ಆಗಿ ಹೋಗ್ತದೆ, ಯಾವ್ದು ಕೆಲಸ ನಿಲ್ಲುವುದಿಲ್ಲ, ಕೆಲಸ ಆಲ್ರೆಡಿ ಆಗ್ತಾವೆ. ಆದ್ರೆ ಸಹ ಮಾಡ್ಲೇಬೇಕಲ್ಲ, ಮಾಡ್ತೇವೆ. ಅದ್ರ ಕಂಪನಿ ಒಳ್ಳೆ ಸಪೋರ್ಟ್ ಸಹ ಉಂಟು, ತೊಂದರೆ ಇಲ್ಲ.
1: ಅಂತೂ ನಿಮ್ಗೆ ಈ ಒಂದು ನಿಮ್ಮ ಕೆಲಸದಲ್ಲಿ ತೃಪ್ತಿ ಇದೆ?
0: ತೃಪ್ತಿ ಇದೆ, ಫುಲ್ ತೃಪ್ತಿ ಇದೆ.
1: ತುಂಬಾ ಧನ್ಯವಾದ ಸರ್.

0: ಕೇಳುಗರೆ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು.
1: ಈಗ ಸ್ವಚ್ಛ ಭಾರತ್ ಯೋಜನೆ ಇದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ನಗರಗಳಿಗೆ ಉತ್ತಮವಾದಂತಹ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ DPR ಅನ್ನ ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಲಿಕ್ಕೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ತಯಾರಿಕೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವೊಂದು ಇರುವಂತಹ ಪ್ರೊಸೆಸಿಂಗ್ ಪ್ಲಾಂಟ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡ್ಲಿಕ್ಕಿದ್ದೇವೆ. ಅಂದ್ರೆ ಇರುವಂತಹ ಕಂಪೋಸ್ಟ್ ಪ್ಲಾಂಟ್ ಅನ್ನ ಅಪ್ಗ್ರೇಡ್ ಮಾಡಿದ್ರೆ ನಮಗೆ ಸಂಸ್ಕರಣೆ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ಈಗ ಇರುವಂತದ್ದು 10-12 ವರ್ಷ ಹಳೆಯದು. ಆ ಪ್ಲಾಂಟ್ ಅನ್ನ ಕೆಲವು ಬದಲಾವಣೆಗಳನ್ನ ಮಾಡ್ಲಿಕ್ಕಿದೆ. ಹಾಗೆ ಲೀಚೆಟ್ ವಾಟರ್ ಬರ್ತದೆ, ಅಂದ್ರೆ ನಮಗೆ ತ್ಯಾಜ್ಯದಿಂದ ಬರುವಂತ ನೀರು, ಆ ನೀರನ್ನ ಸಂಸ್ಕರಣೆ ಮಾಡಬೇಕಾಗ್ತದೆ. ಆ ಸಂಸ್ಕರಣಾ ಘಟಕ ಇಲ್ಲ, ಆ ಘಟಕವನ್ನು ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಹಾಗೆ ಈ ಚಿಕನ್ ವೇಸ್ಟ್ ಇದೆ ಹೇಳಿದೆ, ಚಿಕನ್ ವೇಸ್ಟ್ ಇದು ಸಹ ಪ್ರಸ್ತಾವನೆ ರೆಡಿ ಇದೆ, ಅದೀಗ ಮಂಜೂರಾತಿ ಆದ್ರೆ ಅದನ್ನು ಸಹ ನಮ್ಮ ಈ ಯೋಜನೆಯಲ್ಲಿ ಹಾಕೊಂಡಿದ್ದೇವೆ. ಹಾಗೆ ಇನ್ನೊಂದು ಹೇಳೋದಾದ್ರೆ ಕನ್ಸ್ಟ್ರಕ್ಷನ್ ಡೆಬ್ರಿಸ್, ಈಗ ದಿನದಿಂದ ದಿನಕ್ಕೆ ಮನೆಗಳು ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಗಳು ರಸ್ತೆ ಬದಿಗಳಲ್ಲಿ ಚೆಲ್ಲಾಡುವಂತದ್ದು ನಾವು ನೋಡ್ತಾ ಇದ್ದೇವೆ. ಇದರಿಂದ ನಗರದ ಪರಿಸರ ಹಾಗೂ ನೋಡ್ಲಿಕ್ಕೆ ಸಹ ಚೆನ್ನಾಗಿ ಕಾಣದ ರೀತಿಯಲ್ಲಿ ಎಲ್ಲ ಕಡೆ ನಿರ್ಮಾಣ ಆಗ್ತಾ ಇದೆ. ಇದನ್ನ ನಾವು ಈಗಾಗಲೇ ಕುಂಜತ್ಪೈಲ್ ಪ್ರದೇಶದಲ್ಲಿ ಒಂದು ಗ್ರಾನೈಟ್ ಕ್ವಾರಿಯನ್ನು ನೋಡಿದ್ದೇವೆ, 2 ಎಕರೆ ಪ್ರದೇಶ. ಅಲ್ಲಿ ಹಾಕ್ಲಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಪರಿಸರ ಮಾಲಿನ್ಯ ಮಂಡಳಿಗೆ ಅದನ್ನ ಪ್ರಮಾಣ ಪತ್ರ ನೀಡಬೇಕು ಅಂತೇಳಿ ಅವರಿಗಾಗಲೇ ಬರೆದಿದ್ದೇವೆ. ಅದಾಗ್ಲಿ ಹೋಗಿ ಒಂದ್ 2-3 ತಿಂಗಳು ಜಾಸ್ತಿ ಆಯ್ತು, ಇನ್ನು ಬಂದ್ರೆ ನಮಗೀಗ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾರ್ಟ್ ಮಾಡಬಹುದು.
0: ಇಷ್ಟು ಹೊತ್ತು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಕಸ ವಿಲೇವಾರಿ ಬಗ್ಗೆ ನಿಮ್ಮ ಮಾತುಗಳನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು.

0: ಪ್ರಕೃತಿಯಲ್ಲಿ ದೈವವನ್ನು ಕಂಡ ನಮ್ಮ ಜನ ಇಂದಿನವರಿಗಿಂತ ಹೆಚ್ಚು ಆಧುನಿಕರಾಗಿದ್ರು. ಅವರಲ್ಲಿ ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಸ್ವಚ್ಛ ಪರಿಸರ, ಹೀಗೆ ಒಂದಂತದಲ್ಲಿ ಸ್ವಚ್ಛತೆಯ ಪರಿಕಲ್ಪನೆ ಅಷ್ಟು ಕರಾರುವಕ್ಕಾಗಿ ಇದ್ದರಿಂದಲೇ ನದಿಗಳನ್ನು ಮಲಿನ ಮಾಡಿರಲಿಲ್ಲ, ಅರಣ್ಯಗಳನ್ನು ನಾಶ ಮಾಡಲಿಲ್ಲ. ಪ್ರಕೃತಿಗೆ ಪೂರಕವಾದ ಬದುಕು ಅವರದಾಗಿತ್ತು. ಪರಿಸರ ಸ್ವಚ್ಛತೆ ಜೊತೆಗೆ ಆರೋಗ್ಯಪೂರ್ಣವಾದ ಬದುಕು ಅವರದಾಗಿತ್ತು. ಇದೆಲ್ಲ ಯಾವುದು ಓಬಿರಾಯನ ಕಾಲದ ಕಥೆಯಲ್ಲ ಅಥವಾ ಕಟ್ಟುಕಥೆಯಲ್ಲ. ಕೆಲವೇ ದಶಕಗಳ ಹಿಂದಿನ ಮಹಾನಗರಗಳು ಸೇರಿದಂತೆ ಎಲ್ಲ ಪ್ರದೇಶಗಳಿಗೂ ಸ್ವಚ್ಛತೆಯ ಆದ್ಯತೆಯನ್ನು ನೀಡಿದ್ದವು. ಆದರೆ ಇಂದು ಸಣ್ಣ ಹಳ್ಳಿಗಳು ಸೇರಿದಂತೆ ಸ್ವಚ್ಛತೆ ಎಲ್ಲ ಕಡೆ ದೊಡ್ಡ ಸವಾಲಾಗಿದೆ. ನೈರ್ಮಲ್ಯ ಕಾಪಾಡುವ ವಿಷಯಕ್ಕೆ ಬಂದಾಗ ವಿದ್ಯಾವಂತ ಅವಿದ್ಯಾವಂತ ಬಡವ ಬಳ್ಳಿದ ಎಂಬ ಭೇದವಿರಬಾರದು, ಏಕೆಂದರೆ ಅದು ಒಂದು ಜೀವನ ವಿಧಾನದ ಉಳಿವಿನ ಪ್ರಶ್ನೆಯೂ ಹೌದು. ಆದರೆ ನಮ್ಮ ಸಮಾಜ ಆರ್ಥಿಕವಾಗಿ ಮುಂದುವರಿದಂತೆಲ್ಲ ಈ ಜೀವನ ವಿಧಾನದಲ್ಲೂ ಒಡಕನ್ನು ತಂದಿತು. ಉಳ್ಳವರು ಇಲ್ಲವರ ನಡುವಿನ ಕಂದಕ ಎಷ್ಟು ಆಳವಾಯಿತೆಂದರೆ ಅದರಲ್ಲಿ ಸ್ವಚ್ಛತೆ ಮುಂತಾದ ಮೂಲಭೂತ ಜೀವನ ಪದ್ಧತಿಗಳು ಬದಲಾದವು. ಉಳ್ಳವರು ಮಾಡುವ ಹೊಲಸನ್ನು ಇಲ್ಲದವರು ಸ್ವಚ್ಛ ಮಾಡುವ ವ್ಯವಸ್ಥೆ ಬಂದದ್ದು ಇದಕ್ಕೆ ಇಂಬು ಕೊಟ್ಟಿತು. ಕಸ ಸೃಷ್ಟಿಸುವವರು, ಕಸ ಗುಡಿಸುವವರು ಎಂದು ಬೇರೆ ಬೇರೆ ವರ್ಗಗಳ ಸೃಷ್ಟಿಯಾಯಿತು. ಜನಸಂಖ್ಯೆ ಹೆಚ್ಚಾದಂತೆ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆಯೂ ಹೆಚ್ಚಿದಂತೆ ಈ ವರ್ಗವೂ ಬೆಳೆದವು. ಒಂದು ವರ್ಗ ಕಸ ಹಾಕುತ್ತಲೇ ಹೋಯಿತು, ಇನ್ನೊಂದು ವರ್ಗ ಕಸವನ್ನ ಸ್ವಚ್ಛ ಮಾಡುವುದೇ ಬದುಕಾಯಿತು. ಇದೆಂತ ವಿಪರ್ಯಾಸ ಅಲ್ವಾ? ದಶಕಗಳ ಹಿಂದೆ ಮನೆಗೆ ಹೊರಗಿನಿಂದ ಯಾರಾದರೂ ಮನೆ ಬಾಗಿಲಲ್ಲೇ ಕಾಲು ತೊಳೆದು ಒಳಗೆ ಬರುವ ಪದ್ಧತಿ ಇತ್ತು. ಅದಕ್ಕಾಗಿ ಸಣ್ಣ ಪಟ್ಟಣ ಹಳ್ಳಿಗಳಲ್ಲಿ ಮನೆಯೆದುರು ಚಿಕ್ಕ ಕಲ್ಲಿನ ಬಾಣಿಗಳಲ್ಲಿ ನೀರನ್ನು ತುಂಬಿಸಿಡಲಾಗ್ತಿತ್ತು. ಕಾಲಿಗೆ ನೀರು ಕೊಡಿ ಎನ್ನುವ ಮಾತು ಗೌರವ ಸೂಚಕ ಮಾತಾಗಿ ಮಾತ್ರ ಇರಲಿಲ್ಲ. ಮುಖಮಜ್ಜನ ಮಾಡದೆ ಏನನ್ನು ಸೇವಿಸದಿರುವುದು, ತಿನ್ನುವ ಮೊದಲು ಕೈ ತೊಳೆಯುವುದು, ಎರಡು ಹೊತ್ತು ಮನೆ ಕಸಗುಡಿಸುವುದು, ಮನೆಯ ಅಂಗಳಕ್ಕೆ ನೀರು ಹಾಕುವುದು, ಇದೆಲ್ಲ ದೈಹಿಕ ಸ್ವಚ್ಛತೆ ಹಾಗೂ ಪರಿಸರ ಸ್ವಚ್ಛತೆಯ ಭಾಗವಾಗಿ ಬೆಳೆದು ಬಂದ ಪದ್ಧತಿಗಳು. ಆ ಕಾಲದಲ್ಲಿ ಅನೇಕ ಪ್ರದೇಶಗಳಿಗೆ ಜನರು ಚಪ್ಪಲಿ ಹಾಕದೆ ನಡೆದಾಡುವುದು ಸಹಜವಾಗಿತ್ತು. ಬರಿಗಾಲಲ್ಲಿ ಹೊರಗಿನಿಂದ ಬಂದಾಗ ಅನೇಕ ಕ್ರಿಮಿಕೀಟಗಳನ್ನ ರೋಗ ರುಜಿನಗಳನ್ನ ಹೊತ್ತು ತರುವ ಸಾಧ್ಯತೆ ಇರುವುದರಿಂದ ಮನೆ ಹೊರಗೆ ಕಾಲು ತೊಳೆದು ಒಳಬರುವ ಪರಿಪಾಠವಿತ್ತು. ಈಗ ಕಾಲ ಬದಲಾಗಿದೆ. ಮನೆಯ ಒಳಗಡೆ ಚಪ್ಪಲಿ ಶೂ ಹಾಕಿಕೊಂಡು ಓಡಾಡುವುದು ಸಾಮಾನ್ಯವಾಗಿದೆ. ತಿನ್ನುವಾಗ ಚಮಚ ಬಳಸುವುದರಿಂದ ಕೈ ತೊಳೆಯುವ ಅವಶ್ಯಕತೆಯೇನೂ ಇಲ್ಲ. ಬೆಡ್ ಟೀ, ಬೆಡ್ ಕಾಫಿ ಕುಡಿದು ಆರಂಭವಾದ ಮೇಲೆ ಎದ್ದ ಕೂಡಲೇ ಹಲ್ಲುಜ್ಜುವ ಅಭ್ಯಾಸವು ಅನೇಕರಿಗೆ ತಪ್ಪಿ ಹೋಗಿದೆ. ರಸ್ತೆ ಬದಿಯಲ್ಲಿ ಕಸ, ನೀರು ಹೋಗಲು ಮಾಡಿರುವ ಗಟಾರಗಳಲ್ಲಿ ಕಸ, ಖಾಲಿ ಜಾಗಗಳಲ್ಲಿ ಕಸ, ಹೀಗೆ ಎಲ್ಲೆಂದರಲ್ಲಿ ಕಸ ಎಸೆಯುವುದು ಮಾಲಿನ್ಯಕ್ಕೆ ದಾರಿ ಮಾಡಿಕೊಡುವುದರ ಜೊತೆಗೆ ರೋಗಗಳು ಹಬ್ಬಲು ಕಾರಣವಾಗುತ್ತದೆ. ಮಹಾನಗರಗಳಲ್ಲಿ ಕೋಟಿಗಟ್ಟಲೆ ಹಣ ಕಸ ವಿಲೇವಾರಿಗೆ ಖರ್ಚಾಗುತ್ತದೆ. ಅಷ್ಟೇ ಕೋಟಿಗಳಷ್ಟು ಹಣ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೂ ವ್ಯಯವಾಗುತ್ತದೆ. ಕಸ ಮತ್ತು ಸಾಂಕ್ರಾಮಿಕ ರೋಗ ಎರಡೂ ಪರಸ್ಪರ ಪೂರಕವಾಗಿವೆ. ಆದರೂ ಸ್ವಚ್ಛತೆಯತ್ತ ನಮ್ಮ ದಿವ್ಯ ನಿರ್ಲಕ್ಷ್ಯ. ಸರ್ಕಾರ ಪೋಲು ಮಾಡುತ್ತಿರುವ ಹಣ ನಾವು ಪಾವತಿಸಿದ ತೆರಿಗೆಯ ಹಣ ಎಂಬುದು ಅರಿಯದ ಅಥವಾ ಯೋಚಿಸಲು ಹೋಗದ ನತದೃಷ್ಟರು ನಾವು. ಇಂದಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಅಂದರೆ ಕಸ ಗುಡಿಸುವವರ ಅನುಭವದ ಮಾತುಗಳಿಗೆ ಕಿವಿಯಾಗಿದಿರಿ. ಸ್ವಚ್ಛತೆಯನ್ನ ಕಾಪಾಡುವುದು ಅವರ ಒಬ್ಬರ ಕರ್ತವ್ಯವಲ್ಲ, ಬದಲಾಗಿ ನಾಗರಿಕ ಸಮಾಜದ ಕರ್ತವ್ಯವೂ ಹೌದು. ಅವರಿಗೂ ಅವರ ವೃತ್ತಿಯ ಬಗ್ಗೆ ಗೌರವ ಇರುವಾಗ, ಕಾಳಜಿ ಇರುವಾಗ ನಾವು ಕೂಡ ಅವರನ್ನು ಯಾಕೆ ಗೌರವದಿಂದ ಕಾಣಬಾರದು? ಮುಂದಿನ ವಾರದ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಪ್ರತಿ ವೃತ್ತಿಗೂ ತನ್ನದೇ ಆದಂತಹ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿಂದ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗ್ ಅರ್ಪಿಸ್ತಾ ಇರುವ ವೃತ್ತಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हे वैशाख, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
2: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇಡೀ ವಿವೇಕಾನಂದರ ಜೀವನವನ್ನು ನೋಡಿದಾಗ ಮೂರು ಎಳೆಗಳ ಬಗ್ಗೆ ನಾನು ಮಾತಾಡಬೇಕು ಅನ್ಕೊಂಡಿದ್ದೇನೆ. ಅವರ ಜೀವನದ ಮೂರು ಮುಖಗಳ ಬಗ್ಗೆ ಮಾತಾಡಬೇಕು. ಕುವೆಂಪು ಅವರು ಒಂದ್ ಕಡೆ ಬರೀತಾರೆ, ಬಹಳ ಚಂದ ಬರೀತಾರೆ. ಕುವೆಂಪು ಬರೀತಾರೆ, ಸ್ವಾಮಿ ವಿವೇಕಾನಂದರು ಅನೇಕ ಮಹತ್ ಸಾಧನೆಗಳನ್ನು ಸಾಧಿಸಿ ಹೋಗಿದ್ದಾರೆ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಅರ್ಹವಾದುದು ಎಂದರೆ ಶ್ರೀರಾಮಕೃಷ್ಣನಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಚಾರ ಮಾಡಿ ಪೂರ್ವ ಪಶ್ಚಿಮ ದೇಶಗಳ ನಡುವೆ ಭವ್ಯವಾದ ಭಾವ ಸೇತುವೆಯನ್ನು ಬೀಸಿ ವಿಶ್ವ ಮೈತ್ರಿಗೆ ಮತ್ತು ವಿಶ್ವ ಪ್ರಜ್ಞೆಗೆ ಅಂಕುರಾರ್ಪಣೆ ಮಾಡಿ ಲೋಕ ಹೃದಯವನ್ನು ಸಂಕುಚಿತ ಬುದ್ಧಿಯಿಂದ ಪಾರು ಮಾಡಿದ್ದು ಮೊದಲನೇದು, ಮೊಟ್ಟ ಮೊದಲನೇದು. ಎಷ್ಟೋ ಸಾಧನೆಯೊಳಗೆ ಮೊಟ್ಟ ಮೊದಲೇದು ಅಂದ್ರೆ ಪೂರ್ವ ಪಶ್ಚಿಮಗಳ ಸಮನ್ವಯತೆಯನ್ನು ಸಾಧಿಸಿದಂಥದ್ದು. ಎರಡನೇದು ಬಹಳ ಮುಖ್ಯವಾಗಿರುವಂತಹದ್ದು ಅಪರೂಪದ ಸನ್ಯಾಸ ಸಂಪ್ರದಾಯ. ನಮ್ಮಲ್ಲಿ ಮೊದಲಿದ್ದಂತಹ ಸನ್ಯಾಸಿಗಳ ಕಲ್ಪನೆಯನ್ನ ಬದಲು ಮಾಡಿ ಒಂದು ಹೊಸದಾದಂತಹ ಸನ್ಯಾಸಿ ಪರಂಪರೆಯನ್ನು ಸ್ಥಾಪನೆ ಮಾಡಿದಂಥದ್ದು ಎರಡನೇದು ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ಹೇಳ್ತಾರೆ, ಭಾರತೀಯ ಪ್ರಾಚೀನ ಸಂಪ್ರದಾಯದ ಸಾರವತ್ತಾದ ಮತ್ತು ಶಾಶ್ವತವಾದ ಅಂಶಗಳೊಂದನ್ನೂ ಬಿಡದೆ ಹೊಸ ಲೋಕದ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ನವ ಸನ್ಯಾಸ ಸಂಪ್ರದಾಯ ಸ್ಥಾಪಿಸಿ ಅದರ ಶಾಖೋಪಶಾಖೆಗಳು ಪ್ರಪಂಚದ ಮೇಲೆ ಹಬ್ಬುವಂತೆ ಮಾಡಿದ್ದು ಎರಡನೇ ಸಾಧನೆ. ಇನ್ನು ಮೂರನೇದು ನನಗೆ ಬಹಳ ಮುಖ್ಯ ಅನಿಸಿದ್ದು ಅಂದ್ರೆ ಪರುಷಮಣಿ ಮಾಡುವಂತಹ ಕೆಲಸ. ಈ ಪರುಷಮಣಿ ಅಂತಂದ್ರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತಹ ಒಂದು ಶಿಲೆ, ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತಹದ್ದು. ವಿವೇಕಾನಂದರು ದೈಹಿಕವಾಗಿದ್ದಾಗ ಅಥವಾ ಇಲ್ಲದೆ ಹೋದಾಗ ಅವರು ಹೇಗೆ ಪರುಷಮಣಿ ಹಾಗೆ ಕೆಲಸ ಮಾಡಿ ಅವ್ರ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲ ಬದಲಾಯಿಸಿದ್ರು, ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಮೂರನೇ ಭಾಗ. ಈ ಮೂರನ್ನ ನಾನು ಮೂರು ಎಳೆಗಳು ಅಂತ ತಗೊಂಡಿದ್ದೇನೆ.

0: Radio Saran 107.8 FM.
1: ಮೊಟ್ಟ ಮೊದಲನೇದು ತಗೊಳ್ಳೋದಾದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಭಾವ ಸೇತು. ಇದು ಕುವೆಂಪು ಅವರ ಮಾತೆ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಭಾವ ಸೇತು ಅಂತ ಬಹಳ ಒಳ್ಳೆ ಮಾತಿದೆ. ಆ ಎರಡೂ ಭಾವನೆಗಳಿಗೆ ಒಂದು ಸೇತುವೆ ಆಗಿ ನಿಂತವರು. ಯಾವುದು ನಿರಾಕರಣೆ ಮಾಡದೆ ಓಹೋ ಭಾರತೀಯ ಸರಿ ಇಲ್ಲ ಅಂತ ಆಗೋದಾಗ್ಲಿ, ಪಾಶ್ಚಾತ್ಯ ಚೆನ್ನಾಗಿಲ್ಲ ಅಂತ ನಿರಾಕರಣೆ, ಇದು ಬಹಳ ದೊಡ್ಡ ಗುಣ ನಾನು ನೋಡಿದ್ದು. ಯಾವುದನ್ನು ನಿರಾಕರಣೆ ಮಾಡುವ ಹಾಗಿಲ್ಲ, ಅದ್ರಲ್ಲಿ ಏನೋ ಒಳ್ಳೆ ಅಂಶ ಇದೆ ತಗೊಳ್ಳಿ ಅಂತ ಅನ್ನುವಂಥದ್ದು ಒಂದು ಆ ಕ್ರಾಂತ ದೃಷ್ಟಿ ಇರುವಂತಹದ್ದು ವಿವೇಕಾನಂದರ ಸ್ಪೆಷಲ್. ಇದರಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಬರುತ್ತೆ. ಭೌಗೋಳಿಕವಾಗಿ ನೋಡೋದಾದ್ರೆ ಪೌರ್ವಾತ್ಯ ಪಾಶ್ಚಿಮಾತ್ಯ ಅಂತ ಹೇಳ್ತೀವಿ. ನಾನು ಸುಮ್ಮನೆ ಹಾಕೊಂಡದ್ದು ಪೂರ್ವ ಅಂದ್ರೆ ಭಾರತ, ಏಷ್ಯನ್ ರಾಷ್ಟ್ರಗಳು, ಚೀನಾ ಮತ್ತು ಜಪಾನ್ ಅಂತ ಅನ್ಕೋಬಹುದು. ಪಾಶ್ಚಿಮಾತ್ಯ ಅಂದಾಗ ವಿವೇಕಾನಂದರ ಜೀವನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಬಹಳಷ್ಟು ಮಟ್ಟಿಗೆ ಅಮೆರಿಕ, ಇಂಗ್ಲೆಂಡ್, ಕೆಲವಿನ ಯುರೋಪಿಯನ್ ರಾಷ್ಟ್ರಗಳು ಇವೆಲ್ಲ ಪ್ರಭಾವ ಬಂದಂತಹದ್ದು. ಇವು ಎರಡು ಪೂರ್ವ ಪಶ್ಚಿಮ ಅಂತ ಹೇಳುದು. ಇದರಲ್ಲಿ ಪೂರ್ವಾತ್ಯ ಸಂಸ್ಕೃತಿ ಅಂದ್ರೆ ಏನು, ಹಾಗಾದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ಏನು ಅಂತ ಬರುತ್ತೆ. ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ

ದಂಡೆ ಆದರೂ ಕಾಯಂ ಇರಬೇಕಲ್ಲ ನಮಗೆ. ಪೌರ್ವಾತ್ಯ ಸಂಸ್ಕೃತಿ ಪಾಶ್ಚಿಮಾ ಸಂಸ್ಕೃತಿ ವ್ಯತ್ಯಾಸ ಏನು ಹಾಗಾದ್ರೆ ಮೂಲವಾಗಿ ಅಂತ ಅದನ್ನು ಸ್ಥೂಲವಾಗಿ ಹೇಳಬೇಕಾದ್ರು. ಅದನ್ನ ಸ್ವಾಮಿ ವಿವೇಕಾನಂದರೇ ಒಂದು ಕಡೆ ಬರೆದಿದ್ದಾರೆ, ನಾನು ಬಾಲ್ಯದಿಂದ ಅರಗಿಸಿಕೊಂಡು ಬಂದಂತಹ ಸಂಪ್ರದಾಯ ಏನಿದೆಯೋ ಅದು ಪೌರ್ವಾತ್ಯ ಸಂಸ್ಕೃತಿ, ಹುಟ್ಟಿದಾಗಿನಿಂದ ನನಗೆ ಬಂದಂತಹದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಕಲಿಸಿದ್ದು, ಸಮಾಜ ಕಲಿಸಿದ್ದು, ಇದೇನು ಪರಂಪರೆ ಅಂತ ಬಂದಿದೆಯಲ್ಲ ಇದೊಂದು ಪೌರ್ವಾತ್ಯ ದೃಷ್ಟಿ. ಕಾಲೇಜಲ್ಲಿ ಓದುವಾಗ ಇನ್ನೊಂದು ಮಾಡಿದ್ರು ಮುಂದೆ ಅಷ್ಟಕ್ಕೆ ಬಿಡಲಿಲ್ಲ ಅವರು, ಸಂಸ್ಕೃತಿ ಆಳವನ್ನು ಅಧ್ಯಯನ ಮಾಡೋ ಜೊತೆಗೆ ಕಾಲೇಜಲ್ಲಿದ್ದಾಗ ಬಹುದೊಡ್ಡ ಓದುಗಾರ, ಚೆನ್ನಾಗಿ ಓದುಗ, ಪಾಶ್ಚಿಮಾತ್ಯ ಸಾಹಿತ್ಯವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂಥವ್ರು. ಅವರ ಜೊತೆಗೆ ಸಹಪಾಠಿ ಆಗಿದ್ದಂಥವ್ರು ಡಾಕ್ಟರ್ ಬ್ರಜೇಂದ್ರನಾಥ್ ಸೀಲ್ ಮಹಾದೃಷ್ಟಾರರು. ಅವ್ರು ಬರೀತಾರೆ, ಅವ್ರ ಜೊತೆಗಿದ್ದಂಥವ್ರು ವಿವೇಕಾನಂದರು ಹೇಳ್ತಾರೆ, ಆತ ಓದಿದಷ್ಟು ಬಹುಶಃ ನಮ್ಮಲ್ಲಿ ಯಾರು ಓದಲಿಲ್ಲ. ನಾವು ಹೇಳ್ತಾರೆ ಸ್ಟುವರ್ಟ್ ಮಿಲ್ ಆಗ್ಬಹುದು, ಹ್ಯೂಮ್ ಆಗ್ಬಹುದು, ಹರ್ಬರ್ಟ್ ಸ್ಪೆನ್ಸರ್ ಆಗ್ಬಹುದು, ಇವರನ್ನ ಅಷ್ಟು ಚೆನ್ನಾಗಿ ಓದ್ಕೊಂಡು ಬ್ರಿಟಿಷ್ ವಿದ್ಯಾರ್ಥಿಗಳು ಕೂಡ ಓದ್ಕೊಂಡಿರಲಿಲ್ಲ ಅಷ್ಟು ಸ್ಪರ್ಶಿಯಾಗಿ ಅಂತ. ಅಂದ್ರೆ ಓದಿ ಅರ್ಥ ಮಾಡ್ಕೊಳ್ತಿದ್ಯಲ್ಲ. ನನಗೊಂದು ಮಾತಿದೆ, ಯಾವ್ದನ್ನಾದ್ರೂ ವಿಮರ್ಶೆ ಮಾಡ್ಬೇಕಾದ್ರೆ ಮೊದಲು ಓದ್ಬೇಕು, ಆಮೇಲೆ ವಿಮರ್ಶೆ ಮಾಡ್ಬೇಕು. ಓದದೇನೆ ವಿಮರ್ಶೆ ಮಾಡೋದು ಸರಿಯಲ್ಲ. ಅದಕ್ಕೆ ಪ್ರತಿಯೊಂದನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ.

0: Radio Sarum 107.8 FM.
1: ಅದರ ಜೊತೆಗೆ ಸುಮಾರು 4 ವರ್ಷ ಹೊರಗಿದ್ರಲ್ಲ ಅಮೆರಿಕಲ್ಲಿ, ಅಮೆರಿಕಲ್ಲಿ ಇಂಗ್ಲೆಂಡ್ ಇದ್ರು, 4 ವರ್ಷ ಹತ್ತಿರ 4 ವರ್ಷ. ಆ 4 ವರ್ಷ ಇದ್ದಾಗ ಅವರ ದೃಷ್ಟಿ ಹೇಗಿತ್ತು ಅಂದ್ರೆ, ಏನಾದ್ರೂ ಕಣ್ಣಿ ಬಿದ್ರೆ ಪಟ್ಟ ಅಂತ ಹಿಡ್ಕೊಂಡ್ಬಿಡ್ಬೇಕು, ಅದನ್ನ ಹಿಡ್ಕೊಂಡು ಅದು ಬರೀ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ದೇಶಕ್ಕೆ ಹೇಗೆ ಅನುನಯ ಮಾಡಬೇಕು ಅಂತ ವಿಚಾರ ಮಾಡುವಂತದ್ದು. ಸತತವಾಗಿ ತುಲನಾತ್ಮಕವಾಗಿ ನೋಡ್ತಾ ಬಂದ್ರು. ಹೀಗೆ ಅಪಾಸ್ ಬಂದಾಗ, 4 ವರ್ಷಗಳ ನಂತರ ಬಂದಾಗ, ಹಿ ವಾಸ್ ಹಿಮ್ಸೆಲ್ಫ್ ಎ ಕಾಂಬಿನೇಷನ್ ಆಫ್ ಈಸ್ಟ್ ಅಂಡ್ ವೆಸ್ಟ್. ನಮ್ಗೆ ಗೊತ್ತಿಲ್ಲದ ಹಾಗೆ ಪಾಶ್ಚಿಮಾತ್ಯ ಪೌರಾತ್ಯ ಸಂಸ್ಕೃತಿಗಳ ಸಂಗಮ ಆದಂಗೆ ಆಗಿದ್ರು. ಅಲ್ಲಿ ನೋಡೋಕೆ ಅವಕಾಶ ಆಯ್ತು ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಬಂದ ಮೇಲೆ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಹೇಳ್ತಾರೆ, ನನಗೀಗ ಅರ್ಥ ಆಗಿದೆ, ಪೌರ್ವಾತ್ಯ ದೃಷ್ಟಿ ಯಾವಾಗಲೂ ಅಂತರ್ದೃಷ್ಟಿ. ಎಷ್ಟು ಸುಲಭವಾಗಿ ಹೇಳ್ತಾರೆ, ನಮ್ಮ ಪೌರ್ವಾತ್ಯ ದೇಶಗಳ ದೃಷ್ಟಿ ಅಂದ್ರೆ ಅಂತರ್ದೃಷ್ಟಿ, ಒಳಗಡೆ ನೋಡ್ಕೊಳ್ಳುವಂತಹದ್ದು ಹೆಚ್ಚು. ಅದನ್ನು ಸುಲಭವಾಗಿ ಹೇಳೋದಾದ್ರೆ ಆತ್ಮಕಲ್ಪನೆ ನಮ್ಮ ಭಾರತೀಯ ಕಲ್ಪನೆ, ಪೌರ್ವಾತ್ಯ ಕಲ್ಪನೆ. ಅದು ತತ್ವ ಚಿಂತನೆ ಆಗಬಹುದು, ಧ್ಯಾನ, ಜಪ, ತಪ, ಮೌನ, ಇವೆಲ್ಲ ನಮ್ಮ ಸಾಧನೆಗಳು. ಒಳಗೆ ನೋಡ್ಕೊಳ್ಳುವಂಥದ್ದು, ಅಂತರ್ಮುಖಿ ಆಗುವಂತಹದ್ದು ಪೌರ್ವಾತ್ಯ ಸಂಸ್ಕೃತಿ. ಆದರೆ ಬಹಿರ್ಮುಖತೆ, ಬಹಿರ್ದೃಷ್ಟಿ ಪಾಶ್ಚಿಮಾತ್ಯ ದೃಷ್ಟಿ. ಅಲ್ಲಿ ಏನ್ ಬರ್ತದೆ ಅಂದ್ರೆ, ಪರಿಸರ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು, ಬಿಹೇವಿಯರ್ ನಡವಳಿಕೆ ಚೆನ್ನಾಗಿರ್ಬೇಕು, ಸಾಮಾಜಿಕ ಜೀವನ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಾದ್ರೆ ಪರಿಕರಗಳು ಇರಬೇಕಾಗ್ತದೆ, ಇಕ್ವಿಪ್ಮೆಂಟ್ಸ್ ಬೇಕು, ಟೂಲ್ಸ್ ಬೇಕು, ಅದೆಲ್ಲ ಬೇಕು. ಅದಕ್ಕೋಸ್ಕರ ದೇಹ ಭೋಗಕ್ಕೆ ಬೇಕಾಗ್ತವೆಲ್ಲಾನು, ದೇಹ ಭೋಗ ಬೇಕು. ಅದಕ್ಕೋಸ್ಕರ ವಿಜ್ಞಾನದ ಆವಿಷ್ಕಾರಗಳು ಬೇಕು. ಅಂದ್ರೆ ನನ್ನ ಸುಖ ಹೊರಗಡೆ ಇದೆ ಅಂತ ಹೇಳುವಂತದ್ದು, ನನ್ನ ಸುಖವಾಗಿಡೋದಕ್ಕೆ ಬೇಕಾದಷ್ಟು ವಸ್ತುಗಳು ಬೇಕು ಅಂತ. ದೇಹ ಭೋಗವನ್ನು ಅವರು ಹೇಳಿದ್ರೆ ಅಂತರ್ಮುಖಿಯಾಗಿ ಒಳಗಿನ ಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತದ್ದು ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ. ಇವೆರಡರ ಸಮನ್ವಯತೆಯನ್ನ ಅವರು ಸಾಧ್ಯವಾದ ಮುಖ್ಯ ಕಾರಣ ಯಾಕಾಯ್ತು, ವಿವೇಕಾನಂದರಿಗೆ ಮಾತ್ರ ಹೀಗಾಗೋಕೆ ಸಾಧ್ಯ ಯಾಕಾಯ್ತು ಅಂದ್ರೆ, ಎರಡು ಗುಣಗಳನ್ನ ರೋಮಾ ರೋಲಾ ಹೇಳ್ತಾರೆ. ಎರಡು ಗುಣಗಳ ವಿವೇಕಾನಂದರು ಇದ್ದುದರಿಂದ ಈ ಸಮನ್ವಯತೆ ಸಾಧ್ಯ ಆಯಿತು ಅಂತ. ಮೊಟ್ಟ ಮೊದಲನೆಯದ್ದು ಅವರ ಹೃದಯ ವೈಶಾಲ್ಯತೆ. ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದದ್ದು. ಹೃದಯ ವೈಶಾಲ್ಯತೆ ಇಲ್ಲದೆ ಯಾವುದನ್ನು ಅರ್ಥ ಮಾಡ್ಕೊಳ್ಳಕ್ಕಾಗೋದಿಲ್ಲ. ನಾವು ಪೂರ್ವಾಗ್ರಹ ಇಟ್ಟುಕೊಂಡು ನಮ್ಮದೇ ಸರಿ ಅಂತ ಹೋದಾಗ ಇನ್ನೊಂದನ್ನು ನೋಡೋದಿಲ್ಲ, ನಿರಾಕರಣೆ ಮಾಡಿಬಿಡ್ತೀವಿ. ವಿಶಾಲ ಹೃದಯ ಒಂದು, ತೀಕ್ಷ್ಣ ಬುದ್ಧಿ ಒಂದು, ಎರಡೂ ಇತ್ತು. ಹೇಳಿದ್ದನ್ನ ತಕ್ಷಣ ತಿಳ್ಕೊಳ್ಳುವಂಥದ್ದು, ಅದನ್ನು ಒಪ್ಪಿಕೊಳ್ಳುವಂಥದ್ದು, ಯಾವುದನ್ನ ಅದ್ರಲ್ಲಿ ಒಳ್ಳೇದಾಗಿರೋದನ್ನು ಮಾತ್ರ ಒಪ್ಪಿಕೊಳ್ಳುವಂಥದ್ದು ಅವರ ಸ್ವಭಾವವಾಗಿತ್ತು.

0: Radio Sarang 107.8 FM.
1: ವಿವೇಕಾನಂದರ ಭಾಷೆಯಲ್ಲಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನ ಅವರು ವರ್ಣನೆ ಮಾಡೋದು ನೋಡಿ, ಅದು ಬಹುಶಃ 130 ವರ್ಷಗಳ ಹಿಂದೆ 125 ವರ್ಷಗಳ ಹಿಂದೆ ಬರೆದಂತಹದ್ದು, ಇವತ್ತಿಗೂ ಸತ್ಯ ಅಂತ ಅನ್ಸುತ್ತೆ. ಅವ್ರ ಮಾತಲ್ಲೇ ಹೇಳೋದು, ಅವ್ರು ಹೇಳ್ತಾರೆ ಬೇರೆ ದೇಶದವ್ರು ನಮ್ಮನ್ನು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಬೇರೆ ದೇಶದವರು ನಮ್ಮ ಭಾರತ ನೋಡಿದ್ರೆ ವರ್ತಮಾನ ಭಾರತ ಅಂತ ಬರೀತಾರೆ, ಅವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂತ. ಭಾಷೆ ಹೇಗಿದೆ ನೋಡಿ, ಅದು ಕನ್ನಡಕ್ಕೆ ಅನುವಾದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಲೀಲ ವಿಪುಲ ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವ ನದಿ, ದೊಡ್ಡ ನದಿ ಹರಿತಾ ಇದೆ. ನದಿ ತಟದಲ್ಲಿ ನಂದನ ವಿನಿಂದಿತ ಉಪವನ, ಇಂದ್ರನ ನಂದನವನದಂತಹ ಒಂದು ದೊಡ್ಡ ಉಪವನ ಇದೆ. ಅದರ ಮಧ್ಯೆ ಅಪೂರ್ವ ಕಲಾಕೃತಿಯಿಂದ ಕೂಡಿದ ರತ್ನ ಖಚಿತ ಮೇಘಸ್ಪರ್ಶಿ ಅಮೃತಶಿಲಾ ಪ್ರಸಾದಗಳು. ಆ ಭಾಷೆ ನೋಡಿ, ಅಂದ್ರೆ ಇದು ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಹೇಗಿರ್ಬೇಕು ಹೇಳ್ತಾರೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ, ಉಪವನ ಇದೆ, ಒಳಗಡೆ ಅಮೃತಶಿಲೆಯಿಂದ ಮಾಡಿದಂತಹ ಪ್ರಸಾದಗಳಿದ್ದಾವೆ. ಆದರೆ ಅದರ ಸುತ್ತಮುತ್ತಲೂ ಜೀರ್ಣ ಜೋಪಡಿ, ಕುಸಿಯುತ್ತಿರುವ ಮಣ್ಣಿನ ಗೋಡೆ, ಸೋರುತ್ತಿರುವ ಮೇಲ್ಛಾವಣಿ, ಇದರೊಳಗೆ ಇರುವ ಬೊಂಬುಗಳು ಮನುಷ್ಯನ ಅಸ್ಥಿ ಪಂಜರದಂತೆ ಹೊರಗೆ ಕಾಣುತ್ತವೆ. ನಿರಾಶೆಯಿಂದ ಕೂಡಿದ ವದನದ ಅಬಾಲ ವೃದ್ಧರು ಸಂಚರಿಸುತ್ತಿದ್ದಾರೆ. ಎಲ್ಲೆಲ್ಲೂ ಹಸು ಮತ್ತು ಎಮ್ಮೆ ಸಾಮಾನ್ಯ. ಅವುಗಳ ಕಣ್ಣಿನಲ್ಲೂ ಅದೇ ದುಃಖ ಸೂಚನೆ, ಅದೇ ಜೀರ್ಣ ದೇಹ. ದಾರಿಯ ಎಡಬಲಗಳಲ್ಲಿ ಗೊಬ್ಬರ, ಕೊಳೆ. ಇದು ನಮ್ಮ ವರ್ತಮಾನ ಭಾರತ 125 ವರ್ಷದಿಂದೆ. ಅರಮನೆ ಪಕ್ಕದಲ್ಲಿ ಜೀರ್ಣ ಕುಟೀರ, ದೇವಾಲಯದ ಪಕ್ಕದಲ್ಲಿ ಗೊಬ್ಬರದ ಗುಂಡಿ, ಅತಿ ಸುಂದರ ರೇಷ್ಮೆಯ ವಸನವನ್ನು ಧರಿಸಿದ ಧನಿಕನ ಪಕ್ಕದಲ್ಲೇ ಹಸಿವಿನಿಂದ ನರಳುತ್ತಿರುವ ಜ್ಯೋತಿಹೀನ ಕಣ್ಣಿನ ಕಾತರ ದೃಷ್ಟಿ. ಇದೇ ನಮ್ಮ ಜನ್ಮಭೂಮಿ. ಬಹಳ ಬದಲಾಗಿದೆ ಅಂತ ಅನಿಸ್ತಾ ಇಲ್ಲ 125 ವರ್ಷದಲ್ಲಿ? ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. ಮುಂದೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ, ಪ್ಲೇಗು, ಕಾಲರಾ, ಜಾಡ್ಡಿಗಳ ಸೂರೆ, ಇಡೀ ಜೀವನವನ್ನೇ ಸೂರೆಗೊಳ್ಳುವ ಮಲೇರಿಯಾ ಮಾರಿಯ ಕಾಟ, ಉಪವಾಸ, ಅರೆಯೂಟ ಸಹಜ ಸ್ವಭಾವ ಆಗಿದೆ ನಮ್ಮವರಿಗೆ. ಮಧ್ಯೆ ಮಧ್ಯೆ ಮಹಾಕಾಲರೂಪಿ ದುರ್ಭಿಕ್ಷನ ಮಹೋತ್ಸವ, ಆಗಾಗ ದುರ್ಭಿಕ್ಷ ಬರುವಂತಹದ್ದು. ರೋಗ ಶೋಕಗಳ ಕುರುಕ್ಷೇತ್ರ, ಭರವಸೆ, ಆನಂದ, ಉತ್ಸಾಹ, ಧೈರ್ಯ ಇವುಗಳನ್ನು ಕಳೆದುಕೊಂಡು ಮಾತು ನೋಡಿ ಹೇಗಿದೆ. ಸತ್ತ ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ, ಎಲುಬುಗಳೇ ಸತ್ತೋಗಿರ್ತವೆ, ಸತ್ತು ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ. ಇವುಗಳ ಮಧ್ಯೆ ಧ್ಯಾನಮಗ್ನ ಮೋಕ್ಷ ಪಾರಾಯಣ ಯೋಗಿ, ಮೋಕ್ಷ ಬೇಕು ಅಂತ ಆಸೆ ಬಂದು ಯೋಗಿ. ಇವು ಯುರೋಪಿನ ಪರ್ಯಟನಕಾರರಿಗೆ ಕಾಣುವ ದೃಶ್ಯ. ಈ ಮೇಲಿಂದ ಹೋದಾಗ ಅವರದೇ ಅಭಿಪ್ರಾಯ ಅಂತ ಅನ್ಸುತ್ತೆ, ಅದಲ್ಲ ಅದು ಹೊರಗಿನಿಂದ ಬಂದವರಿಗೆ ಕಾಣಿಸೋದು ಹೀಗೆ.

0: Radio Sarang 107.8 FM.
1: ಇನ್ನು ಮುಂದೆ ಹೇಳ್ತಾರೆ, 30 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಎಷ್ಟು ಕಠಿಣವಾಗಿ ಬರೀತಾರೆ, ಮಾನವರಂತೆ ಕಾಣುವಂತಹ ಜೀವಿಗಳು. ಇದಕ್ಕೆ ಬೇಂದ್ರೆಯವರು ಬರೆದ್ರು, ಮಕ್ಕಳಿವರೇ ನಮ್ಮ 33 ಕೋಟಿ ಲೆಕ್ಕಕ್ಕೆ 33, ಮುಂದೆ ಏಸೋ 0 ಅಂತ. 33 ಕೋಟಿ ಅಂದ್ರೆ 7 ಪೂಜೆ ಬರಬೇಕಲ್ಲ, 0 ಬರಬೇಕಲ್ಲ, 7 0. ಅದಕ್ಕೆ ಹೇಳ್ತಾರೆ ಲೆಕ್ಕಕ್ಕೆ 33, ಮುಂದೆ ಏಸೋ 0, ಏನು ಪ್ರಯೋಜನ ಇಲ್ಲ ಅಂತ. ಹಾಗೆ ಹೇಳ್ತಾರೆ 33 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಸ್ವಜಾತಿ ವಿಜಾತಿ ಸ್ವಧರ್ಮ ಅನ್ಯ ಧರ್ಮಾವಲಂಬಿಗಳ ದಬ್ಬಾಳಿಕೆಗೆ ಬಹುಕಾಲದಿಂದಲೂ ತುತ್ತಾಗಿ ಪ್ರಾಣಗಳನ್ನು ಕಳೆದುಕೊಂಡಂತೆ ಇರುವರು. ಇವರು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು. ಮಾತು ಹೆಂಗಿದೆ ನೋಡಿದ್ರು, ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು, ಸುಲಭವಾಗಿ ದಾಸರಾಗುವಂತಹವರು, ಕಷ್ಟಪಟ್ಟು ಹೇಳ್ಕೊಂಡು ಮಾಡ್ಕೊಂಡಿರ್ತಾರೆ ದಾಸರಂತ. ಉದ್ಯಮಹೀನ ಆಶಾಹೀನ ಭವಿಷ್ಯತ್ ವಿಹೀನ ಏನಕೇನ ಪ್ರಕಾರನ ಬದುಕಬೇಕೆಂಬುದೇ ಅವರ ಜೀವನದ ಹಿರಿಯಾಸೆ. ಶ್ರದ್ಧಾಹೀನರು ವಿಶ್ವಾಸಹೀನರು ಶೃಗಾಲದಂತೆ ನೀಚ ಕುಶಲ ಬುದ್ಧಿ ಉಳ್ಳವರು, ಪೂರ್ಣ ಸ್ವಾರ್ಥಪರರು, ಬಲಾಢ್ಯರ ದಾಸರು, ದುರ್ಬಲರಿಗೆ ಯಮಸ್ವರೂಪರು. ಇದಕ್ಕಿಂತ ಭಯೋಗ ಸಾಧ್ಯ ಇದೆಯಾ? ಇವರಲ್ಲಿ ಸಾಧಾರಣವಾಗಿರುವ ಭೀಷಣ ಕುಸಂಸ್ಕಾರಗಳು, ಭರತಖಂಡದ ತಿರಿಯ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಹೊರಳಾಡುತ್ತಿರುವ ಕ್ರಿಮಿಕೀಟಗಳಂತೆ ಸಂಚರಿಸುತ್ತಿರುವರು. ಆಂಗ್ಲೇಯ ಸರಕಾರಿ ಅಧಿಕಾರಿಯ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವ ನಮ್ಮ ಭರತಖಂಡದ ದೃಶ್ಯವಿದು. ಅಧಿಕಾರಿ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ, ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಅಂತ. ಇದು ನಮ್ಮವ್ರದ್ದಾಯ್ತು. ಅವ್ರು ನಮ್ಗೆ ಹೆಂಗೆ ಕಾಣಿಸ್ತಾರೆ ಅಂತ ಬರೆದಿದ್ದಾರೆ. ಪಾಶ್ಚಿಮಾತ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ? ನವಬಲ ಮಧುಪಾನಾಸಕ್ತರಾದ ಹಿತ ಅಹಿತ ಬೋಧನ ಹೀನನಾದ ಹಿಂಸ್ರ ಪಶುಪ್ರಾಯ ಭಯಾನಕನಾದ ಸ್ತ್ರೀಜನು ಕಾಮೋನ್ಮತ್ತನು ಆಪಾದಮಸ್ತಕ ಸುರಾಸಕ್ತನು ಆಚಾರ್ಯ ಶೌಚಹೀನನು ಜಡವಾದಿಯು ಆದ ಛಲಬಲ ಮತ್ತು ಕೌಶಲ್ಯದಿಂದ ಪರದೇಶ ಪರಧನ ಅಪಹರಣ ಪರಾಯಣನಾದ ಪರಲೋಕದಲ್ಲಿ ವಿಶ್ವಾಸಹೀನನಾದ ದೇಹಾತ್ಮವಾದಿಯಾದ ಮತ್ತು ದೇಹ ಪೋಷಣೆ ಮಾತ್ರ ತನ್ನ ಜೀವನದ ಗುರಿಯಾಗಿರುವ ಪಾಶ್ಚಾತ್ಯನು

ಭಾರತೀಯರ ಕಣ್ಣಿಗೆ ಅಸುರನಂತೆ ತೋರುವನು. ಇವತ್ತಿಗೂ ನಾನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಏನ್ ಕಲ್ಚರ್ ಇದೆ ರೀ, ಅಲ್ಲಿ ನಮ್ಮ ಮಾತಾಡೋದು ನೋಡ್ಬೇಕು. ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೇಳೋದ್ ಮಾತ್ರ ಬಿಡಲ್ಲ. ಅಲ್ಲಿ ಏನ್ ಕಲ್ಚರ್ ಇದೆ, ಅಲ್ಲಿ ನಮ್ಮಲ್ಲಿ ಏನ್ ಬಹಳ ಇದೆ ಅನ್ನೋ ಹಂಗೆ. ಅಲ್ಲಿ ಏನ್ ಕಲ್ಚರ್, ಏನ್ ಕಲ್ಚರ್ ಇಲ್ಲ, ಏನ್ ಮದ್ವೆ ಆಗಲ್ಲಂತೆ, ಹಂಗೆ ಇರ್ತಾರಂತೆ. ಏನ್ ಜೀವನ ಅದು, ಎಲ್ಲಾರು ಕುಡಿತಾರಂತೆ, ಎಲ್ಲ ಮಾತಾಡ್ತೀವಿ. ಅದೇ ಹೇಳುದು, ನಮ್ಮ ಕಣ್ಣಿಗೆ ಅವರು ಅಸುರರಂತೆ ಕಾಣುವರು. ಆದ್ರೆ ಎಷ್ಟು ಚಂದದ ಮಾತು ಹೇಳ್ತಾರೆ. ಮುಖ್ಯವಾಗಿ ಹೇಳೋದಂದ್ರೆ ಇದು ಸಾಮಾನ್ಯ ದೃಷ್ಟಿಗೆ ಕಂಡು ಬರುವ ಎರಡೂ ಕಡೆಯ ದೃಶ್ಯ. ಇದು ಒಬ್ಬರೇ ಮನುಷ್ಯ ಹೇಳುವಂತದ್ದು, ಅದ್ ಗಮನಿಸ್ಬೇಕಾದ್ ನಾವು. ವಿವೇಕಾನಂದರು ಹಂಪಾಯರ್ ಹೆಂಗ್ ಕೂತ್ಕೊಂಡು ಇದು ಹ್ಯಾಕ್ ಕಾಣಿಸುತ್ತೆ ಅವರಿಗೆ, ನಮ್ಮ ದೇಶ ಅವ್ರಿಗೆ ಹ್ಯಾಕ್ ಕಾಣಿಸುತ್ತೆ, ಅವ್ರ ದೇಶ ನಮಗೆ ಹ್ಯಾಕ್ ಕಾಣಿಸುತ್ತೆ ಅಂತ ತುಲನಾತ್ಮಕವಾಗಿ ನೋಡುವಂತದ್ದು. ಇದು ಅವ್ರ ಅಭಿಪ್ರಾಯ ಅಲ್ಲ. ಇದು ಅವ್ರು ಹೇಳ್ತಾರೆ, ಪಾಶ್ಚಾತ್ಯನಿಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಭಾರತ ಕಂಡ್ರೆ. ನಾನು ಸಾಕಷ್ಟು ಸಲ ಕೇಳಿದ್ದೇನೆ ಇದನ್ನ. ಭಾರತ ದೇಶದಲ್ಲಿರುವಂತೆ ದುಃಖ ದಾರಿದ್ರ್ಯ ಪೃಥ್ವಿಯಲ್ಲಿ ಬೇರೆಲ್ಲಿಯೂ ಇಲ್ಲ. ಅವ್ರ ಕಣ್ಣಿಗೆ ಕೊಳೆ ಕಸ ನಾಲ್ಕು ಕಡೆಯಲ್ಲಿ ತುಂಬಿ ತುಳುಕಾಡುತ್ತಿದೆ. ನ್ಯೂಯಾರ್ಕ್ ಟೈಮ್ಸ್ ಅಲ್ಲೂ ಬಂತು ಮನೆ ಬೆಂಗಳೂರು ಕಸದ ಬಗ್ಗೆ. ತುಂಬಿ ತುಳುಕಾಡುತ್ತಿದೆ ಎಂದು ಹೇಳಲೇಬೇಕಾಗಿಲ್ಲ. ಈ ಕೊಳೆ ಈ ದಾಸ ವೃತ್ತಿಯ ಮಧ್ಯದಲ್ಲಿ, ದೈನ್ಯದ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಮೂಲ್ಯವಾಗಿರುವುದು ಹುದುಕಿಕೊಂಡಿರಬಹುದು ಎಂಬುದು ಊಹಿಸುವುದಕ್ಕೂ ಅಸಾಧ್ಯ. ಈ ಪಾಶ್ಚಿಮಾತ್ಯನಿಗೆ ಈ ಮನುಷ್ಯರಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದು ಇದೆ ಅಂತ ನಂಬೋಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಾವು ಬೆಳೆದು ಬಿಟ್ಟಿದ್ದೀವಿ. ಪಾಶ್ಚಾತ್ಯನ ಕಣ್ಣಿಗೆ ಹಾಕಿ ಕಾಣಿಸುತ್ತೆ. ನಮಸ್ಕಾರ.

0: ಯಸ್
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕೊಟ್ಟಿದ್ದೀರಾ ನೀವು? ಗಾಡಿ ನಿಧಾನ ಹೋಗ್ತದೆ ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳು ಹಂದಿ ಬಕ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮತ್ತೆ ವ್ಯಸನಿಗಳಾಗದೆ

ಇಷ್ಟ ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ 107.85 ರೇಡಿಯೋ. ಸಂಜೆಯಲ್ಲಿ ನಾನು ಇದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಏನು ಈ ದಿನದ ವಿಶೇಷ ಅಂತ ನೋಡ್ತಾ ಇದ್ದೆ. ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ, ನೋಡಿ, ಬೇರೆ ಬೇರೆ ರೀತಿಯ ಸೇವೆಯನ್ನು ಈ ಸಮಾಜದಲ್ಲಿ ಮಾಡ್ತಾ ಇರುವವರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದ ನಮಗೆ ಬಹಳ

0: ಎಸ್ ಇಫ್ ರೇಡಿಯೋ ಸರಂಗ 107.85 ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ ಮಾತಾಡಿ ಹೋಗಿದ್ದೆ. ಇವತ್ತು ವಿಶ್ವ ದಾದಿಯರ ದಿನ, ನರ್ಸ್ ಡೇ ಅಂತ ಹೇಳಿ ಇವತ್ತು ನೀವು ನಿಮ್ಮನ್ನ ಕರೀತಾರೆ. ನಿಮ್ಗೆ ಯಾರಿಗಾದ್ರೂ ಥ್ಯಾಂಕ್ ಯು ಅಂತ ಹೇಳಬೇಕು ಇದ್ರೆ, ಅಥವಾ ಯಾರನ್ನಾದ್ರೂ ಇವತ್ತು ನೆನಪು ಮಾಡಿಕೊಡಬೇಕು ಅಂತಿದ್ರೆ, ಅಥವಾ ಏನಾದ್ರೂ ಒಂದೆರಡು ಮಾತು ಇವ್ರಿಗೆ ಹೇಳಬೇಕು ಅಂತ ಇದ್ರೆ ಹೇಳ್ಬಹುದು, ಕಾಲ್ ಮಾಡಬಹುದು ಅಂತ ಹೇಳಿದ್ದೆ. ಒಬ್ರು ಕಾಲರ್ ರೆಡ್ಡಿ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ಕಾರ ಮೇಡಮ್.
1: ನಾನು ಗ್ರೇಸ್ ಮಿರಾಂದ.
0: ಗ್ರೇಸ್ ಮಿರಾಂದ್ ಅವರು ತುಂಬಾ ದಾದಿಯರ ನೋಡಿರ್ಬೋದಲ್ವಾ?
1: ಹೌದು, ಇವತ್ತು ನಾನು ಆಸ್ಪತ್ರೆಗೆ ಹೋಗಿಯೇ ಬಂದಿದ್ದೇನೆ.
0: ವೆರಿ ಗುಡ್.
1: ಇವತ್ತು ಹೋಗಿ ನನ್ನ ಶೂಸಿನ ಅಡಿಯಲ್ಲಿ ಒಂದು ಮುಳ್ಳು ಮುಳ್ಳು ಕಂಟಿ, ಆ ಮುಳ್ಳು ನನ್ನ ಎಡಗಾಲಿನ ಹೆಬ್ಬೆಟ್ಟಿಗೆ ತಾಕ್ತದೆ ತಾಕ್ತದೆ ತಾಕ್ತದೆ ಮೊನ್ನೆ ಶುಕ್ರವಾರದಿಂದ. ನಾನು ಎನಿಸ್ತೇನೆ, ನಾನು ಮನೆಯಲ್ಲಿ ಸಹ ಶೂಸ್ ಆಗ್ತೇನೆ, ಅಂಗಳದಲ್ಲಿ ಸಹ ಶೂಸ್ ಆಗ್ತೇನೆ. ಹಾಗಾದ್ರೆ ನನ್ನ ಶೂಸಿನಲ್ಲಿ ನನ್ಗೆ ಎಂತ ಇದು ಆಗ್ತದೆ ಅಂತ ಎನಿಸಿದೆ. ನಂತರ ಕೂತ್ಕೊಂಡು ಒಳ್ಳೆ ಮಾಡಿ ಎಡಗಾಲಿನ ಶೂಸ್ ಅನ್ನು ಕೈಯಲ್ಲಿ ಹಿಡ್ಕೊಂಡೆ. ಇದರಲ್ಲಿ ಎಂತ ಆಗಿದೆ ನೋಡುವ ಹೇಳುವಾಗ, ಒಂದು ಮೀನಿದು ಮುಳ್ಳು ಅದು ಶೂಸಿನ ಒಳಗೆ ಹೋಗಿ ಅದು ನನ್ನ ಬೆರಳಿಗೆ ತಾಗ್ತದೆ. ಅದು ತಾಗಿ ಬೆರಳು ಒಂದು ಸೀಲಿದಾಗೆ ಆಗಿದೆ. ನನ್ನ ನೇಬರ್ಸ್ ಹತ್ರ ಕೇಳಿದೆ, ಈಗ ಮಗ ನನ್ನ ಕಾಲಿನ ಹೆಬ್ಬೆಟ್ಟಿಗೆ ಏನಾಗಿದೆ ಸ್ವಲ್ಪ ನೋಡು ಮಗ ಅಂತ. ಅದಕ್ಕೆ ನೋಡಿದೆ ಮಾಯಿ, ಇದು ಒಂದು ಎಂತದ ಬೀಟು ಬಿದ್ದಾಗೆ ಆಗ್ತದೆ. ಎಂತದಂತ ನೋಡು, ನನ್ನ ಶೂಸಿನ ಒಳಗೆ ಏನಾದ್ರು ಉಂಟಾ ನೋಡು ಮಗ ಹೇಳಿದೆ. ಅವಳು ನೋಡಿದ್ದು ಮಾಯಿ, ಹೌದು ತಾಕ್ತದೆ, ಎಂತದಂತ ಗೊತ್ತಿಲ್ಲ ತಾಕ್ತದೆ ಹೇಳ್ತಾರೆ. ಮತ್ತೆ ಸಹ ನನಗೆ ಆಯ್ತು, ಅದು ಶೂಸ್ ಹೋದ್ರೆ ಅಷ್ಟೇ ಹೋಯ್ತು ಅಂತ ಹೇಳಿದೆ. ಸರಿಯಾಗಿ ಬಿಟ್ಟಿದೆ, ನೋಡ್ತೇನೆ ಒಂದು ಮುಳ್ಳು.

0: ಮುಳ್ಳು ಒಳಗೆ ಹೋಗಿ ಕಾಲಿಗೆ ತಾಗಿದೆ. ಇವತ್ತು ನನಗೆ ಹಾರ್ಟಿನ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಡಾಕ್ಟರ್ ಹತ್ರ ಹೋದೆ, ಸರ್ ನನ್ನ ಶೂಸಿನ ಒಳಗೆ ಮುಳ್ಳು ಹೋಗಿ ನನ್ನ ಬೆರಳಿಗೆ ನೋವಾಗಿದೆ ನೋಡಿ ಅಂತ ಹೇಳಿ. ಅದಕ್ಕೆ ಡಾಕ್ಟರ್ ಹೇಳಿದ್ರು, ನೀನು 47 ನಂಬರ್ಗೆ ಹೋಗು ಅಂಕನಾಡಿಯಲ್ಲಿ, ಅಲ್ಲಿ ನಿನ್ನ ಬೆರಳು ನೋಡ್ತಾರೆ, ಅವರು ಹೇಳ್ತಾರೆ, ಅಲ್ಲಿಗೆ ಹೋಗು ಅಂತ ಕರಿತೀವಿ. ಅಲ್ಲಿ ಡಾಕ್ಟರ್ ನನ್ನ ಕಾಲನ್ನು ನೋಡಿದ್ರು, ಇದೆಂತ ಆಗಿತ್ತು ಅಂತ. ಅದು ನಾನು ಹೇಳಿದೆ, ನನ್ನ ಅದು ಶೂಸಿನ ಒಳಗೆ ಮುಳ್ಳು ಹೋಗಿ ನನ್ನ ಕಾಲು ನೋವಾಗಿತ್ತು ಡಾಕ್ಟರ್, ಇದಕ್ಕೆ ಇದ ಏನು ಮಾಡೋದು ಅಂತ. ಡಾಕ್ಟರ್ ಅದನ್ನು ಸರಿ ತೊಳೆದು, ಅದರಲ್ಲಿ ಕೊಳೆ ಅಂತ ಹೇಳಿದ್ರು, ಸರಿ ತೊಳೆದು ಬೆರಳು, ಅದನ್ನಂತರ ಹೇಳಿದ್ರು ರೇಖೆ ಇಲ್ಲ, ಅದ್ರ ನೀನು ಅದಕ್ಕೆ ಆಂಟಿಬಯೋಟಿಕ್ ಎಲ್ಲ ನಾನು ಕೊಟ್ಟ ಮದ್ದೆಲ್ಲ ಸರಿ ತೆಗೆದುಕೊಳ್ಬೇಕು, ಇಲ್ಲದಿದ್ರೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಯ್ತು ಕೊಡಿ ಡೋಲೋ ಮಾತ್ರ ನನ್ನ ಹತ್ರನೆ ಇತ್ತು, ಅದು ತೋರಿಸಿದೆ. ಇದು ಹೌದು, ಇದು ಡೋಲೋ ನೋವಿಗೆ ತೆಗೆದುಕೊಳ್ಳುವಂತದ್ದು ತೆಗೆದುಕೋ, ದಿನಕ್ಕೆ ಒಂದು ಹೇಳಿದ್ರು. ಆಯ್ತು, ಹಾಗಾದ್ರೆ ಆಂಟಿಬಯೋಟಿಕ್ ತಗೊಳ್ತೇನೆ, 5 ದಿನ ತೆಗೆದುಕೋ, ಸ್ನಾನ ಮಾಡುವಾಗ ಕಾಲು ಮೇಲೆ ಇದು ಹೇಳಿದ್ರು. ಹಾಗೆ ಹೇಳಿ ಮತ್ತೆ ಆಸ್ಪತ್ರೆಯಿಂದ ಬಂದೆ. ಇದಕ್ಕಿಂತ ಮುಂಚೆ 2 ವರ್ಷದ ಮುಂಚೆನೆ ನಾನು ಸಾಯ್ತಿದ್ದೆ. ರಾತ್ರಿಗೆ ನನಗೆ ದಮ್ ಕಟ್ಟಲಿಕ್ಕೆ ಶುರುವಾಯ್ತು. ದಮ್ಮ ಕಟ್ಟಿ ಕಟ್ಟಿ ನಾನು ದೇವರ ಹತ್ರ ಕೇಳುದು, ನೀವೆಲ್ಲರನ್ನು ಕೊಂಡೋಗಿದ್ದೀರಲ್ಲ, ನನ್ನನ್ನು ಯಾಕೆ ಇಲ್ಲಿ ಬಿಡ್ತೀರಿ, ಯಾರಿಗೋಸ್ಕರ ನನ್ನನ್ನು ಬಿಡ್ತೀರಿ, ನನ್ನನ್ನು ಸಹ ಕೊಂಡೋಗಿ ಅಂತ. 4 ಗಂಟೆ ತನಕ ದೇವರ ಹತ್ರ ಬೇಡಿದೆ ನನ್ನನ್ನು ಕೊಂಡೋಗಿ ಅಂತ. ದೇವರು ಕೊಂಡೋಗ್ಲಿಲ್ಲ, ಮಲಗ್ಲಿಕ್ಕೆ ಆಗುದಿಲ್ಲ, ನಿಂತುಕೊಳ್ಳಿಕ್ಕೆ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಶ್ವಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಅರ್ಯ ದೇವ ಈಗ ಏನ್ ಮಾಡುದು ಅಂತ ನನ್ನ ಗಂಡನ ತಂದೆ ಮಗನಿಗೆ ಮೆಲ್ವಿನ್ ನರೋ ನನಗೆ ಕದ್ದೆ. ಈಗ ಬರ್ತೇನೆ ಅಂತ ಹೇಳಿದ್ರು, ಕಾರ್ ಇಟ್ಕೊಂಡು ಗಂಡ ಹೆಂಡತಿ ಬರ್ತಾ ಬಂದ್ರು ಮನೆಗೆ. ಮನೆಗೆ ಬಂದ ಕೂಡಲೇ ನನಗೆ ಸೀದಾ ಕೊಂಗನಾಡಿ ಆಸ್ಪತ್ರೆ ಒಳಗೆ ಕೊಂಡೋದ ಕೂಡಲೇ ಡಾಕ್ಟರ್ ಹತ್ರ ಹೇಳಿ, ಒಳ್ಳೆ ಮದ್ದು ಕೊಡಿ, ನಾನು ಮನೆಯಲ್ಲಿ ರೆಸ್ಟ್ ಮಾಡಿ ನಾದಿ ತಗೊಳ್ತೇನೆ, ನಿಮ್ಗೆ ರೆಸ್ಟ್ ಅಲ್ಲ, ನಿಮ್ಗೆ ಈಗ ICU ಕೊಂಡೋಗುದು, ನಿನ್ನನ್ನು ಮನೆಗೆ ಕಳುಹಿಸಲ್ಲ ಆಗುದಿಲ್ಲ. ಅದೇ ನನ್ನನ್ನು ICU ಕೊಂಡೋದ್ರು, ಆಕ್ಸಿಜನ್ ಇತ್ತು, 8 ದಿನ ನಾನು ಆಕ್ಸಿಜನ್ ನಲ್ಲಿ ಇದ್ದೆ. ಆದ್ರೆ ಸಹ ದೇವರು ನನ್ಗೆ ಕೊಂಡೋಗುದಿಲ್ಲ, ಈ ನರ್ಸಿನವರ ಸ್ನೇಹ, ನರ್ಸಿನವರ ನನ್ಗೆ ಆರೈಕೆ, ಡಾಕ್ಟರ್ ನವರ ಆರೈಕೆ, ಅವರನ್ನು ನಾನು ಸ್ಮರಿಸುತ್ತೇನೆ. ಅವರಿಗೆ ನಾನು ಒಳ್ಳೆ
1: ವೆರಿ ಗುಡ್, ನಿಮ್ಮ ಕಾಯ್ತಾ ಇದ್ದೆ, ನರ್ಸ್ಗಳ ಬಗ್ಗೆ ಯಾವಾಗ ಹೇಳ್ತೀರಿ ಅಂತ ಕೊನೆಗೆ ಹೇಳಿದ್ರು ನೀವು. ಸೊ ಥ್ಯಾಂಕ್ ಯು ಗ್ರೇಸ್ ಮೇಲೆ ಕಾಲ್ ಅನ್ನು ಮಾಡಿದ್ರು ನೋಡಿ, ಎಲ್ಲ ಕಥೆಯನ್ನು ಹೇಳಿದ್ರು ಅವರು. ಸೊ ಒಟ್ಟಿನಲ್ಲಿ ಗ್ರೇಸ್ ಮೇಲೆ ಯಾವಾಗ್ಲೂ ಅವರು ಬೇರೆ ಬೇರೆ ಸಂಗತಿಗಳನ್ನು ಹೇಳ್ತಾ ಇರ್ತಾರೆ. ನನ್ಗೆ ಅನ್ಸುತ್ತೆ ಕೆಲವರಿಗೆ ನಾವು ಒಂದಿಷ್ಟು ಟೈಮ್ ಅನ್ನು ಕೊಡಬೇಕು ಅಂತ ಮಾತಾಡಲಿಕ್ಕೆ, ಅವರು ಬೇರೆ ನಮ್ಮಲ್ಲಿ ನಿರೀಕ್ಷೆ ಮಾಡೋದಿಲ್ಲ, ಅಟ್ಲೀಸ್ಟ್ ನಮ್ಮ ಮಾತನ್ನು ಕೇಳುವರಿದ್ದಾರೆ ಅನ್ನುವಂತ ನಿರೀಕ್ಷೆ ಇರ್ತದೆ. ಸೊ ಸ್ವಲ್ಪ ಸಮಯ ಹೆಚ್ಚಾಗಬಹುದು, ಬಟ್ ಸ್ಟಿಲ್ ಅವ್ರ ಮಾತುಗಳಿಗೆ ರೆಸ್ಪೆಕ್ಟ್ ಅಥವಾ ಟೈಮ್ ಅನ್ನು ಕೊಡೋದು ನಮ್ಮ ಒಂದು ಸಣ್ಣ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೇನೆ. ಎನಿವೇಸ್, ಹೇಳಿ ನೀವು ಕೂಡ ನರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ದಾದಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ನಾನು ಇವತ್ತು ಕೇಳ್ತಾ ಇರುವಂತದ್ದು. ಕಾಲ್ ಮಾಡಬೇಕ ಸಂಖ್ಯೆ 6364949 ಸಂಖ್ಯೆ ಕಾಲ್ ಅನ್ನು ಮಾಡಬಹುದು. ನೀವು ಕೂಡ ಜೀವನದಲ್ಲಿ ನೋಡಿದಂತ ಅಥವಾ ನಿಮಗೆ ಜೀವನದ ಕಷ್ಟದ ಕಾಲದಲ್ಲಿ ನಿಮ್ಮ ಏನು ಹೆಲ್ಪ್ಗೆ ಬಂದಂತ, ನಿಮ್ಮ ಸೇವೆಯನ್ನು ಮಾಡಿದಂತ ಅನೇಕ ಇರಬಹುದು. ಒಬ್ಬರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ
2: ಸರ್.
1: ನಮಸ್ಕಾರ.
2: ರೇಡಿಯೋ ಸಂಜೆ ಉಂಟಾ?
1: ರೇಡಿಯೋ ಸಂಜೆ ಉಂಟು. ಯಾಕೆ ಕೇಳ್ತಿಲ್ಲ ನಿಮಗೆ?
2: ಫಾಸ್ಟ್ ಮಾತಾಡಿದ್ರೆ ಕೇಳ್ತದೆ, ಎಂತ ಅರ್ಥ ಆಗುದಿಲ್ಲ.
1: ಓ ದೇವ್ರೆ, ಹೌದಾ? ಸೊ ಈಗ ನಿಮಗೆ ನಾನು ಸ್ಲೋ ಹೇಳ್ತೇನೆ, ಕೇಳ್ತೀರಾ? ಏನಿಲ್ಲ, ನಮ್ಮ ಜೀವನದಲ್ಲಿ ಈ ನರ್ಸ್ಗಳು ಇದ್ದಾರ, ನರ್ಸ್ಗಳು ದಾದಿಯರು, ಇವತ್ತು ನರ್ಸ್ಗಳ ದಿನ, ದಾದಿಯರ ದಿನ. ಏನಾದ್ರು ಹೇಳಿಕೊಂಡ್ರೆ ನಿಮ್ಗೆ ಅಂತ ಕೇಳುದು ನಾನು.
2: ಹೇಳುದಂದ್ರೆ ದಾದಿಯರಂದ್ರೆ ಒಂದು ರೋಗಿಗಳಿಗೆ ಅಪ್ಪ ಅಮ್ಮಂದಿರ ತರ ಅಂತ, ಅವರ ಶುಶ್ರೂಷ ಮಾಡ್ತಾನೆ ಇರ್ತಾರೆ. ಮತ್ತೆ ಯಾವುದೇ ಒಂದು ಅಂದ್ರೆ
1: ತುಂಬಾ
2: ನೋಡ್ಕೊಳ್ತಾರೆ,
1: ಡಾಕ್ಟರ್ಗಿಂತ ಹೆಚ್ಚು ಇರೋರವ್ರೆ ಅಲ್ವಾ?
2: ಅದೇ, ಡಾಕ್ಟರ್ಗಿಂತ ಅಗತ್ಯ ಇರೋದವರದ್ದೇ ಎಲ್ರಿಗೂ. ಡಾಕ್ಟರ್ ಯಾವಾಗಾದ್ರೂ ಒಮ್ಮೆ ಬಂದು ಹೋಗುದಲ್ಲ. ನಮಗೆ ಕರೆಕ್ಟ್ ಕೇಳಿಸಿ ಸರ್, ಎಂತ ನಮಗೆ ಕೇಳದೆ.
1: ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ರೆಂಡ್, ಇನ್ನೂ ಸ್ವಲ್ಪ ಸರಿ ಕೇಳ್ತಾ ಇಲ್ಲ ನಮ್ಗೆ ಇಶ್ಯೂ ಅಂತ ಹೇಳ್ತಾರೆ, ಪರವಾಗಿಲ್ಲ, ಸರಿ ಆಗ್ಬೋದು. ಎನಿವೇಸ್, ಹೇಳಿ ಯಾರಿಗಾದ್ರೂ ಏನಾದ್ರು ಮಾತಾಡಿದ್ರೆ ಕಾಲ್ ಮಾಡಬಹುದು. ಕಾಲ್ ಮಾಡಬೇಕು ಸಂಖ್ಯೆ 6364049 ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjali, Nandini RJ Abhishek, ನಿಮ್ಮತ್ರ ಮಾತಾಡ್ತಾ ಇದ್ದೆ. ಕಾಲ್ ಬಿದ್ದಾರೆ, ಯಾರಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ಕಾರ.
1: ಕುಸುಮಾಕರ್ ಕೊಟ್ಟಾರ.
0: ಕುಸುಮಣ್ಣ ದೈತ ವಿಷಯ
1: ದೈತ ಮಾತಾ ಸಿಸ್ಟರ್ನಗಳಿಗೆ ಒಂದು ಸೆಲ್ಯೂಟ್ ಅನ್ನ ಪಟ್ಟಿಗೆ ಬೊಕ್ಕ ಡಾಕ್ಟರ್ ನಕಲ್ಡ ನಮ್ಮ ಪನ್ನಿನ ವಿಷಯ ಎಲ್ಲಾಗಲ್ಡ ಪಾತ್ರ ಅಪ್ಪಂಡು ಬಾರಿ ಎರಡೆರಡು ಪಾತ್ರ ಇರಪ್ಪಂಡು ಅಗಲ್ಡ ದಲ ವಾ ಡಾಕ್ಟರ್ ಜೋರು ಎರಡೆ ಪೂರ ಬಂದಿರ ಬೊಕ್ಕ ಓಲ ಪರ್ಸನಲ್ ಪಾತ್ರ ಇಲ್ಲ ಅಗಲ್ಡ ಅಲ್ಲ ಡಾಕ್ಟರ್ ನಕಲ್ಡ ಪಾತ್ರ ಅಪ್ಪ ಜೊತೆ ದಲ ಬೇನ ಬೇಸರ ಅಂಡ ಬೊಕ್ಕ ಅಡೆ ಬೋಲಿ ಇಡೆ ಬೋಲಿ ಓಲ ಅಗಲಿ ಡಾಕ್ಟರ್ ಇಡ್ಲ ಆಕುಲ ಅಂತ ಮಿತ್ತೆ ಬನ್ನಲಿ ಬೊಕ್ಕ ರಾತ್ರಿ ಇಡ್ ಕೂಡ ನಿದ್ರೆ ಗಜ್ಜೆ ಇಡ್ದು ಆ ಉಂತನ ಅವನ್ ಯಾನು ಮರಣಿ ಯಾನ್ಯವ್ರ ಸಿಸ್ಟರ್ ಅವ್ರು ಅಡ್ಮಿಟ್ ಆದ ಬಂಡೆ ಗಂಟು ಬೇನೆ ನಡಬರ ಎರಡು ದಿನ ಜೊತ್ತದ ಅನ್ನ ಬಂಡೆ ಆರು ಪಾಪ ಬೇತ ಕೊಲ್ಲ ಇತ್ತೀರ ಬೆಡ್ ಆರು ರೆಡ್ ಕಾರ್ ದಲ್ಲ ಪ್ಯಾಂಟ್ ಇದ್ದು ತೊಜ್ಬೋ ರೆಡ್ ಕಲ ಬ್ಯಾಂಡೇಜ್ ಮಾಡ್ತೀನಿ ಆರು ನಿಟ್ಟು ನಿಟ್ಟು ಕೋರ ಹಾಕಿ ಹೆಂಗ್ ಗಂಟು ಮಗ ದಾದಾಪು ಡ್ಯೂಟಿ ಮಾಡ್ಕೊಂಡು ಸುಧಾರ್ಥ ಬೋಡು ಅಂದ್ರೆ ನಮ್ಮನೆ ಪೂರೈ ಕಲ ಮದ್ಗೆ ತಂದೆ ಬಲ್ಲಿ ಎನ್ನ ಮತ ಪೂಜಿ ಹೆಂಗ ಬಾಯ ಪಾಲ ನೆನಪಾಪ
0: ಒಂದಿಷ್ಟು ಅನುಭವಗಳನ್ನು ಅವರು ಹಂಚಿಕೊಂಡ್ರು ನರ್ಸ್ಗಳ ಜೊತೆಗೆ ಅಥವಾ ಸಿಸ್ಟರ್ಸ್ಗಳು ಅಂತ ನಾವು ಹೇಳ್ತೇವೆ ಬಹಳ ಪ್ರೀತಿಯಿಂದ. ಅವರ ಮಾಡುವಂತ ಸೇವೆ ಬಹಳ ದೊಡ್ಡದು ಅಂತ ಅವರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ತೆ. ಇಸ್ಮಾಯಿಲ್ ಖಲಾಡಿ.
0: ಇಸ್ಮಾಯಿಲ್ ಖಲಾಡಿ ಬನ್ನಿ ಬಂತ ಸರ್.
2: ದಾದಿಯರಿಗೆ ಈ ದಿನದ ಶುಭಾಶಯಗಳಂತೇನೆ ಎಲ್ಲರಿಗೂ. ದೇವರು ಮಕ್ಕಳನ್ನು ಸಾಕಲಿಕ್ಕೆ ಆಗೋದಿಲ್ಲ ಅಂತ ತಾಯಂದಿರನ್ನು ಸೃಷ್ಟಿಸಿದರಂತೆ. ಹಾಗೇನೆ ಎಲ್ಲ ಡಾಕ್ಟರ್ಗಳಿಗೂ ರೋಗಿಗಳನ್ನು ನೋಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ದಾದಿಯರು ಎಂಬ ಉದ್ಯೋಗ ಸೃಷ್ಟಿಸಲು ಡಾಕ್ಟರ್ ಮೆದುಳಿಗೆ ಮನನ ಮಾಡಿರಲು ಬಹುದಂತೀನಿ. ಒಳ್ಳೆ ದಾದಿಯರ ಸಂತತಿ ಹೆಚ್ಚಾಗಲಿ ಎಂಬ ನನ್ನದೊಂದು ಆಶಯ ಅಷ್ಟೇ.
0: ಆಶಯ ಅಲ್ವಾ? ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ದಾದಿಯರ ಸಂತತಿ ಹೆಚ್ಚಾಗಲಿ ಅನ್ನೋದು ನಮ್ಮ ಸ್ಮಾರಕ ಲಾಡಿಯವರ ಒಂದು ಆಶಯ. ಸೊ ಥ್ಯಾಂಕ್ ಯು. ನೀನು ಕೂಡ ಯಾರಿಗಾದ್ರು ಹೇಳಿಕ್ಕಿದ್ರೆ ದಾದಿಯರ ದಿನದ ನರ್ಸ್ಗಳ ದಿನದ ವಿಶೇಷಗಳ ಬಗ್ಗೆ ಮಾತಾಡಲಿಕ್ಕೆ ಮಾತಾಡಬಹುದು. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
3: ನಮಸ್ತೆ ಸರ್. ಜಯಪ್ರಕಾಶ್.
0: ಜಯಪ್ರಕಾಶ್ ಅವರೇ,
3: ಅದೇ ದಾದಿಯರಿಗೆ ಇರಬೇಕಾದ ಮುಖ್ಯ ಗುಣ ಅಂತ ಹೇಳಿದ್ರೆ ತಾಳ್ಮೆ ಅಂತೆ. ತಾಳ್ಮೆ ಕೆಲವೊಂದು ರೋಗಿಗಳಿಗೆ ರೋಗಿಯನ್ನು ಇರುವುದಿಲ್ಲ, ಆದ್ರೆ ಅವ್ರೇನ ಹೇಳ್ತಾ ಇರ್ತಾರೆ ಅದನ್ನು ಕೇಳಿದ್ರೆ ಗುಣ ಆಗೋದು ಇವರಿಗೆ.
0: ಹೌದೌದು.
3: ಅದನ್ನು ತಾಳ್ಮೆಯಿಂದ ಕೇಳಿದೆ. ನನಗೆ ಅನಿಸ್ತದೆ ನೀವು ಸ್ವಲ್ಪ ಹೊತ್ತಿನ ಮುಂದೆ ಆ ಕೆಲಸ ಮಾಡಿದಿರಿ ಅಂತೇಳಿ. ಹೌದು, ಆ ರೀತಿ ಅಂತ ತಾಳ್ಮೆ. ಮತ್ತೊಂದು ಬದ್ಧತೆ ಹೇಳ್ತಾರೆ, ಡಾಕ್ಟರ್ನವ್ರು ಬದ್ಧ ಹೋಗ್ತಾರೆ ಯಾವ್ದು ಮಾತ್ರ ಅಂತೇಳಿ. ಇವರನ್ನ ಯಾರು ನೋಡಿದ್ರೆ ಯಾವ್ದು ಕೊಡ್ಬಹುದು ತಪ್ಪಿ, ಆದ್ರೂ ಕೂಡ ಅಷ್ಟೊಂದು ಬದ್ಧತೆಯಿಂದ ಇದನ್ನೇ ಕೊಡ್ಬೇಕು ಅಂತೇಳಿ. ಅದೊಂದು ಶಿಸ್ತು ಬದ್ಧತೆ ಎಲ್ಲ ಇರ್ತದೆ ಬಹಳ ಮಂದಿ ಅವರಿಗೆ, ದಾದಿಯರಿಗೆ. ಮತ್ತೆ ನನ್ನ ಪರಿಚಯದವರೊಬ್ರು ಇದ್ದಾರೆ, ಅವರು ಮೂಲತಃ ಕೇರಳದವರು. ಅವರು ಸೇನೆಯಲ್ಲಿ

0: ಸೇವೆ ಮಾಡಿದವರು ಅವರನ್ನು ಅವರ ಹತ್ರ ಮಾತಾಡಿಸುವ ಗೊತ್ತಾಗ್ತದೆ ಅದು ಅವರಿಗೆ ಸೇವೆ ಅಂತ ಹೇಳಿದ್ರೆ ಅಷ್ಟೊಂದು ಸೇವಾ ಮನೋಭಾವ ಅವರ. ಅವರು ಹಿಂದಿ ಮಿಶ್ರಿತ ಮಲಯಾಳದಲ್ಲಿ ಮಾತಾಡುದು, ಅವರ ಹತ್ರ ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಈ ಮೂಲಕ ಅವರಿಗೆ ಮತ್ತೆ ಎಲ್ಲ ದಾದಿಯರಿಗೆ ನಾನು ಶುಭಾಶಯ ಹೇಳ್ತೇನೆ.
1: ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಧನ್ಯವಾದ.
1: ಥ್ಯಾಂಕ್ ಯು. ನಮ್ಮ ಜಯಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಸೊ ಕೆಲವು ಅವರ ತಾಳ್ಮೆ ಅಥವಾ ಅವರ ಇರುವಂತಹ ರೀತಿ ಇದೆಯಲ್ಲ, ಅದೇ ಒಂದಿಷ್ಟು ಜನರಿಗೆ, ರೋಗಿಗಳಿಗೆ ಒಂದು ಉಪಶಮನ ಮದ್ದಿನಾಗಿ ಇರ್ತದೆ ಅಂತ. ಮತ್ತೆ ಭಾಗ್ಯಲಕ್ಷ್ಮಿ ಇರುವಂತಹ ನರ್ಸ್ ನೆನಪು ಮಾಡಿಕೊಳ್ತಾರೆ. ಸೊ ನೀವು ಕೂಡ ಯಾರನ್ನಾದ್ರೂ ಹಾಗೆ ನೆನಪು ಮಾಡಿಕೊಳ್ಳೋದಾದ್ರೆ ಅವರ ಹೆಸರನ್ನು ಹೇಳುವುದಾದ್ರೆ ಖಂಡಿತವಾಗಿಯೂ ಹೇಳಬಹುದು. ಮಾತಾಡ್ತಿದ್ದೇನೆ ಇವತ್ತು ವಿಶ್ವ ದಾದಿಯರ ದಿನದ ಪ್ರಯುಕ್ತವಾಗಿ, ನಿಮ್ಮದೇನಾದರೂ ವಿಶ್ವಾಸಗಳಿದ್ರೆ, ಶುಭಾಶಯಗಳನ್ನ ಹೇಳಲಿಕ್ಕಿದ್ರೆ, ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳಬಹುದು ಅಂತ. ಕಾಲ್ ಮಾಡಿ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಮಾತಾಡಿ ಹೋಗಿದ್ದೆ. ಇವತ್ತು ವಿಶ್ವ ದಾದಿಯರ ದಿನ, ನರ್ಸಸ್ ಡೇ ಅಂತ ಹೇಳಿ ಕರೀತಾರೆ. ನಿಮ್ಗೇನಾದ್ರೂ ದಾದಿಯರಿಗೆ ಶುಭಾಶಯವನ್ನು ಹೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನ ಮಾಡಬಹುದು. ನಿಮ್ದೇನಾದ್ರೂ ಅನುಭವಗಳ ಬಗ್ಗೆ ಅಥವಾ ಯಾರ ಬಗ್ಗೆ ಆದ್ರೂ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹೇಳಬಹುದು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನು ಮಾಡಿ ನೀವು ಹೇಳಿ ನಿಮಗೆ ಯಾರು ಈ ಹೊತ್ತಿನಲ್ಲಿ ಈ ಸೇವೆಯನ್ನು ಮಾಡಿದಂತ ನರ್ಸ್ ನೆನಪಾಗ್ತಾರೆ, ಅಥವಾ ನೀವೇನಾದರೂ ಬೇರೆ ಸಂಗತಿಗಳನ್ನು ಏನಾದರೂ ಹೇಳಬೇಕಾ ಅವರ ಬಗ್ಗೆ, ಅಥವಾ ಅವರ ಸೇವೆಗಳನ್ನು ಗುರುತಿಸುವಂತ ಕೆಲಸ ಏನಾದರೂ ಈ ಸಮಯದಲ್ಲಿ ಮಾಡಬೇಕಾ, ನೀವು ಮಾಡಬಹುದು. ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನು ಮಾಡಿ ಅನ್ನೋದನ್ನ ಹೇಳ್ತಾ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಇದರಿಂದ ಒಂದಿಷ್ಟು ಸುದ್ದಿಯನ್ನೆಲ್ಲ ನಾನು ನಿಮಗೆ ಹೇಳಬೇಕು, ಅದನ್ನು ಕೂಡ ಹೇಳ್ತೇನೆ. ಸೊ ಹೊರಗಡೆ ಕೆಲವು ಹೆಚ್ಚಿನ ಕಡೆಗಳಲ್ಲಿ ಮಳೆ ಬರ್ತಾ ಇದೆ. ಸೊ ಅನ್ನುವಂಥ ಏನು ವಿಷಯಗಳನ್ನು ಕೂಡ ಅನೇಕರು ವಾಟ್ಸಪ್ ಮಾಡಿ ಹೇಳ್ತಾ ಇದ್ರಿ. ಸೊ ಮಳೆ ಬೇಕು ಅಂತ ತುಂಬ ಜನ ಕಾಯ್ತಾ ಇದ್ರು ಅಲ್ವಾ, ಈ ಸೆಕೆಟ್ ಆಪುಜಿಮಾರ್ರೆ ಅಂತ. ಸೊ ಮಳೆಗಾಗಿ ಹೆಚ್ಚಿನವರು ಕಾಯ್ತಾ ಇದ್ದಾರೆ, ಮಳೆ ಬರಲಿ ಅನ್ನೋದು ಎಲ್ಲರ ಏನು ಆಶಯ ಕೂಡ. ಎನಿವೇಸ್, ಮಾತಾಡೋಣ ನಾವು ದಾದಿಯರ ಬಗ್ಗೆ. ಏನಾದ್ರು ನಿಮ್ಮಲ್ಲಿ ಕೂಡ ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನು ಮಾಡಬಹುದು, ನೀವು ಹಂಚಿಕೊಳ್ಬಹುದು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ಟಿಂಗ್ಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM. Radio Sanjay Ali and Anwar Jamshedi. ಎಸ್ ಒಬ್ರು ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ಹಲೋ
1: ಹಲೋ
0: ನಮಸ್ತೆ ನಮಸ್ತೆ.
1: ಹಲೋ
0: ಹೇಳಿ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: ಇವತ್ತು
0: ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ವಿಶ್ವ ದಾದಿಯರ ದಿನ, ನರ್ಸ್ಗಳ ದಿನ ಇವತ್ತು. ಏನಾದ್ರೂ ಹೇಳಲಿಕ್ಕಿದ್ಯಾ, ವಿಶ್ ಮಾಡ್ಲಿಕ್ಕೆ ಏನಾದ್ರೂ ವಿಶ್ ಮಾಡ್ಲಿಕ್ಕಿದ್ಯಾ ಅಂತ?
1: ವಿಶ್ವ ದಾದಿಯರ ದಿನ ಶುಭಾಶಯಗಳು. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಒಬ್ರು ಇದ್ರಲ್ಲ ಸರ್, ಅವ್ರ ನೆನಪಿಗಾಗಿ ಈ ದಿನದ ಆಚರಣೆ ಮಾಡೋದು.
0: ಈ ದಿನ ಆಚರಣೆ ಮಾಡ್ತಾರೆ. ಹೌದು ಹೌದು ಹೌದು ಹೌದು. ಸೊ ಎಲ್ಲಾ ನರ್ಸ್ಗಳಿಗೆ ನಿಮ್ಮ ಶುಭಾಶಯವನ್ನು ಹೇಳ್ತೀರಲ್ವಾ?
1: ಹಿರಿಯರಿಗೆ ಎಲ್ಲರಿಗೂ ಶುಭಾಶಯಗಳು ಸರ್. ಅವರು ಎಲ್ಲಾ ಚೆನ್ನಾಗಿ ಸೇವೆ ಮಾಡ್ತಾರಲ್ಲ, ಕೊರೋನಾ ಟೈಮ್ ಚೆನ್ನಾಗಿ ಸೇವೆ ಮಾಡಿದ್ರು.
0: ಹೌದು ಹೌದು ಹೌದು ಹೌದು ಅಲ್ವಾ? ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ನಮ್ಮ ಸಿಟಿ ಚಂದ್ರಶೇಖರ್ ಅವರು ಕಾಲನ್ ಮಾಡಿದ್ರು, ಕಾಲನ್ ಮಾಡಿ ಹೇಳಿದ್ರು ನೋಡಿ. ಸೊ ಇವತ್ತು May 12 ಇವತ್ತು ನಾವು ವಿಶೇಷ ಈ ದಿನದ ಏನು ಅಂತ ಹೇಳಿದ್ರೆ, ಎಸ್, ಬರ್ತ್ ಆನಿವರ್ಸರಿ ಆಫ್ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಒಂದು ನೆನಪಿಗೋಸ್ಕರ ಕೂಡ ಇವತ್ತು ಮಾಡುವಂಥದ್ದು. ಅವರ್ ನರ್ಸಸ್ ಅವರ್ ಫ್ಯೂಚರ್, ಎಂಪವರ್ಡ್ ನರ್ಸಸ್ ಸೇವ್ ಲೈಫ್ಸ್ ಅನ್ನುವಂಥ ಒಂದು ಘೋಷವಾಕ್ಯದ ಮೂಲಕ ದಿನವನ್ನು ಆಚರಣೆ ಮಾಡುವಂಥದ್ದು. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ.
2: ಶಿಶಿ ಗುರು ಗೌರಂಗ ಗದಧಾರ್ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತೇವೆ. ಚೈತನ್ಯ ಜಗನ್ನಾಥ ಕದಿ ಮಂಜುನಾಥ ಸ್ವಾಮಿ ಪರಶುರಾಮ ಕ್ಷೇತ್ರ ಗಾಜನಿ ಮಂಗಳಾಂಬಿಕೆ ಮಂಗಳೂರಿಂದ ಸರ್.
0: ಹರೇ
2: ಕೃಷ್ಣ ರಾಧೇ ರಾಧೇ. ಇದು ನೀವು ಈಗ ಕೇಳಿದ್ದು ದಾತ್ರಿಯರ ಬಗ್ಗೆ
0: ಅಲ್ವಾ?
2: ಇದು ನಮ್ಮ ಭಾಗವತ ಧರ್ಮದ ಪ್ರಕಾರ, ಭಾಗವತ ಮತ್ತೆ ವೈದಿಕ ಧರ್ಮದ ಪ್ರಕಾರ ಒಬ್ಬ ಮನುಷ್ಯನಿಗೆ 7 ಜನ ತಾಯಿಯಂದಿರು ಇರ್ತಾರೆ. ಅದರಲ್ಲಿ ಧಾತ್ರಿ ಅಂತ ಕೂಡ ಹೇಳಿದ್ದಾರೆ. ಧರಿತ್ರಿ, ಧೇನು, ಧಾತ್ರಿ, ಗುರುಪತ್ನಿ, ಶಾಸ್ತ್ರ ಮತ್ತೆ ಇನ್ನು 2 ಸೇರಿದ್ದಾರೆ. ಹಾಗೆ ನರ್ಸ್ ಅಥವಾ ಇವರು ಏನೇ ದಾದಿ ಅಲ್ಲ, ಅದೇ ಅವರನ್ನ ಧಾತ್ರಿ ಅಂತ ಕರೀತಾರೆ ಇದರಲ್ಲಿ. ಅಂದ್ರೆ ಅವರು ಹೆರಿಗೆ ಆಗುವಾಗ ಎಲ್ಲ ನರ್ಸ್ ಎಲ್ಲ ಇರ್ತಾರಲ್ಲ, ಅಂತವರನ್ನು ಕೂಡ ತಾಯಿಯ ಸ್ಥಾನ ಕೊಟ್ಟಿದ್ದಾರೆ. ನೋಡಿ ಎಷ್ಟೊಂದು ಮುಖ್ಯವಾದ ಸ್ಥಾನ. ದಾದಿಯರ ದಿನದ ಶುಭಾಶಯ ಎಲ್ರಿಗೆ. ಹರೇ ಕೃಷ್ಣ ರಾಧೇ ರಾಧೇ.
0: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಕಾಲ್ ಮಾಡಿದ್ರು. ನಾ ಹೇಳ್ತೇನೆ ಯಾವಾಗ್ಲೂ, ಏನು ನೀವು ಟಾಪಿಕ್ ಕೊಡಿ ಅದನ್ನ ಪ್ರೇಮ್ ಪ್ರದೀಪ್ ದಾಸ್ ಅವರ ಅಧ್ಯಾತ್ಮದ ರೀತಿಯಲ್ಲೇ ತರುವುದನ್ನು ಹೆಂಗಾದ್ರೂ ಮಾಡಿ ತರ್ತಾರೆ ಅವರಿಗೆ. ಸೊ ಗ್ರೇಟ್ ನಿಜವಾಗ್ಲೂ ಕೂಡ. ಥ್ಯಾಂಕ್ ಯು. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಕಾಲನ್ನು ಮಾಡಿ, ನೀವು ಕೂಡ ಹೇಳಿ. ಏನಾದರೂ ಹೇಳಲಿಕ್ಕಿದ್ರೆ ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
3: ಹಲೋ ನಮಸ್ತೆ.
0: ನಮಸ್ಕಾರ
3: ಯಾನಿಯ
0: ಪಲ್ಲೆ ಮೇಡಮ್.
3: ದಯಬರ್ಬಿಜಿ ಗೊತ್ತುಂಡೆ ಇಂಗ್ಲಿಷ್ ಮೀಡಿಯಂ ಜೋಕ್ ಲೆಕ್ಚಾತೇರು. ಆ ಜೋಕ್ಲು ಗೊಬ್ಬರೇ ರೀನ್ ರೀನ್ ಗೋವಾ ವೇ ಕನ್ನಡ ಗೇನ್ ಏನರ್ ದಡಿ ಅದೇ ಮಸ್ತ್ ಜೋಕ್ಲು. ಈ ಕನ್ನಡ ಮೀಡಿಯಂ ಜೋಕ್ಲಿ ಬಾರೋ ಬಾರೋ ಮಳೆರಾಯ ಅವರಿಗೆ ದೇವರಿಗೆ ಓಲ್ಕೆ ಏನು
0: ದೇವರಿಗೆ ಇಂಗ್ಲಿಷ್ ಬರ್ಬುಜಿ ಅನ್ಬಿನ. ಓಕೆ ಪಲ್ಲೆ ಮೇಡಮ್, ದಾದನ್ ಪರ್ ದಾದಿಯರ ದಿನ.
3: ದಾದಿಯರನ್ನೇ ಹೇಳಿಲ್ಲ ಯಾಕಂದ್ರೆ ತಾಳ್ಮೆ ಪುರ ಮೆಚ್ಚೋಡಿ. ಈ ಪೇಷಂಟ್ ಆಗ್ಲಿ ಒಂದು ಏತಾಗ್ಲಿ ಒಂದು ನಿಮ್ಮ ಅಂತ ಪಾತೇರಿ ನಮಕ್ಕೆ ಹೆಂಗ ಆತೊಂದು ತಾಳ್ಮೆ ಬರ್ಬೋದು. ಹಿಂಗ್ ಕೋರ ತಕ್ಕ ಬರ್ಬೋದು ಕೋಪ.
0: ಅದೇ ತಾಳ್ಮೆ ಬಾರಿ ಇಂಪಾರ್ಟೆಂಟ್ ಪಂಪಿನಿ. ಅದೇ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ರತ್ನಾ ಶೆಟ್ಟಿ ಅವರು ಕಾಲನ್ನು ಮಾಡಿದ್ರು ನೋಡಿ. ಸೊ ಅವರ ತಾಳ್ಮೆಗೆ ಮೆಚ್ಚಬೇಕು ಅಂತ ಹೇಳಿದ್ರು. ಇನ್ನು ಕೂಡ ಯಾರಿಗೆಲ್ಲ ಏನಾದ್ರೂ ಹೇಳಲಿಕ್ಕಿದ್ರೆ ಹೇಳ್ಬಹುದು, ಕಾಲನ್ನ ಮಾಡಬಹುದು. ಹಾಗೇನೆ ಸ್ವಲ್ಪ ಹೊತ್ತಲ್ಲಿ ಇವತ್ತಿನಿಂದ ಸುದ್ದಿಯನ್ನು ಹೇಳಬೇಕು, ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಮಾಡಿದೆ ಅಭಿಷೇಕ್.

ನಡೆಸಿದ್ರು. ಸೊ ಇದರ ಬೆನ್ನಲ್ಲೇ ಸಿ ವಿ ಷಣ್ಮುಗಂ ಬಣದ 30 ಎಐಡಿಎಂಕೆ ಶಾಸಕರು ಟಿ ವಿ ಕೆಗೆ ಬೆಂಬಲ ನೀಡುವ ಘೋಷಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಒಂದು ರೀತಿಯಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನು ಇದು ಮೂಡಿಸಿದೆ. ಇನ್ನು ದೇಶದ ಇಂಧನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಅಂತೇಳಿ ಕೇಂದ್ರ ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಸರ್ಕಾರವು ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ 35,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದರು. ಇನ್ನು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾದಂತಹ ದಳಪತಿ ವಿಜಯ್ ಅವರು ಹೊರಡಿಸಿರುವಂತಹ ಮೊದಲ ಆದೇಶ ಏನು ಅಂತ ಹೇಳಿದರೆ, ರಾಜ್ಯದಾದ್ಯಂತ ದೇವಸ್ಥಾನಗಳು, ಶಾಲೆಗಳು, ಬಸ್ ನಿಲ್ದಾಣಗಳ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿರುವ 717 ಮದ್ಯದಂಗಡಿಗಳನ್ನು ಬಂದ್ ಮಾಡುವಂತೆ ವಿಜಯ್ ಅವರು ಆದೇಶ ಕೊಟ್ಟಿದ್ದಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ ಅಂತ ಹೇಳಿ ಅನೇಕರು ಶ್ಲಾಘನೆಯನ್ನು ಮಾಡಿದ್ದಾರೆ. ವಿಶಾಲ್ ಅವರು ಕೂಡ, ಮತ್ತೊಬ್ಬ ಆಕ್ಟರ್, ಅವರು ಕೂಡ ಈ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಸುದ್ದಿ. ಸೊ ಕೆಲವೊಮ್ಮೆ ನೋಡಿ, ಹೊಸ ಹೊಸ ವ್ಯಕ್ತಿಯೆಲ್ಲ ಬಂದಾಗ ಹೊಸ ಹೊಸ ರೀತಿಯ ಆಲೋಚನೆಗಳೆಲ್ಲ ಬರ್ತದೆ. ಸಮಾಜಕ್ಕೆ ಒಳ್ಳೆ ಮಾಡುವಂತ ಸಂಗತಿ ಆಗಿರ್ತದೆ ಅನ್ನೋದಕ್ಕೆ ಉದಾಹರಣೆ ಅಲ್ವಾ. ಈಗ ಮೊದಲು ಅನುಭವಿ ರಾಜಕಾರಣಿಗಳೇ ಇದ್ರೆ ಇಂಥದೆಲ್ಲ ಯೋಜನೆಗಳು ಬರ್ತಾ ಇರಲಿಲ್ಲ. ಎನಿವೇಸ್, ಇನ್ನು ಅಮೆರಿಕ ಇರಾನ್ ಯುದ್ಧ ಅನಿಶ್ಚಿತತೆ, ಏರಿದ ತೈಲ ಬೆಲೆ, ಷೇರು ಪೇಟೆಯಲ್ಲಿ ಕರಡಿ ಕುಣಿತ ಆಗ್ತಾ ಇದೆ ಅನ್ನೋದು ಕೂಡ ಇವತ್ತು ಮಾಧ್ಯಮ ಸುದ್ದಿ ಮಾಡಿದೆ. ಇನ್ನು ಮೇ 3 ನಡೆದ ನೀಟ್ UG 2026 ಪರೀಕ್ಷೆ ರದ್ದು, CBI ಆದೇಶಕ್ಕೆ ಒಂದು ತನಿಖೆಗೆ ಆದೇಶವನ್ನು ನೀಡಿರುವಂತದ್ದು ಕೂಡ ಇವತ್ತಿನ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಸುವೇಂದು ಆಪ್ತ ಚಂದ್ರನಾಥ್ ಹತ್ಯೆ ಅವರ ಪ್ರಕರಣ ತನಿಖೆ ಕೈಗೊಳ್ಳುತ್ತಿದ್ದ CBI ಅನ್ನೋದು ಕೂಡ ಇವತ್ತು ನಾವು ನೋಡಿರಬಹುದು. ಇದರ ಜೊತೆಗೆ ತಮಿಳುನಾಡಿನ ಮತ್ತೊಂದು ಸುದ್ದಿ ಇದೆ. ತಿಪ್ಪತ್ತೂರದ ವಿಧಾನಸಭಾ ಕ್ಷೇತ್ರದಿಂದ ಕೇವಲ 1 ಮತದಿಂದ ಗೆದ್ದಿರುವ ತಮಿಳಿಗ ವೆಟ್ರಿ ಕಳಗಂ TVK ಪಕ್ಷದ ಶಾಸಕ ಶ್ರೀನಿವಾಸ್ ಸೇತುಪತಿ ಅವರು ವಿಧಾನಸಭೆಯಲ್ಲಿ ವಿಶ್ವಾಸಮತ ಹಾಕುವುದಕ್ಕೆ ಮದ್ರಾಸ್ ಹೈಕೋರ್ಟ್ ಮಂಗಳವಾರ ತಡೆಯನ್ನ ನೀಡಿರುವಂತದ್ದು ಕೂಡ. ಸೊ ಅದರ ಬಗ್ಗೆ ಮತ್ತೊಮ್ಮೆ ಈಗ ಕೌಂಟ್ ಎಲ್ಲ ಆಗಿ ಯಾರಾದರೂ ಎಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನಿಸುತ್ತೆ, ಆ ಕಾರಣಕ್ಕಾಗಿ ಇರಬಹುದು. ಇವಿಷ್ಟು ಪ್ರಮುಖವಾದಂತಹ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂತದ್ದು. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

ಎಸ್, ಇವತ್ತಿನ ರೇಡಿಯೋ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂತ ಟೈಮ್ ಕೂಡ ಆಗಿದೆ. ಕಾಲ್ ಮಾಡಿದಂತ ದಾದಿಯರ ಬಗ್ಗೆ ಒಳ್ಳೆ ಸಂಗತಿಗಳನ್ನು ಹೇಳಿದಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಜರ್ಗಳಿಗೂ ಎಲ್ಲ ದಾದಿಯರಿಗೂ ಕೂಡ ದಿನದ ಶುಭಾಶಯವನ್ನು ಹೇಳ್ತಾ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಅನ್ನುವಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ದೇನೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇದ್ದೀನಿ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ಕೇಳುಗರೆ, ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ಪತ್ರಕರ್ತ ಶಿವಕುಮಾರ್ ಬೆಳಿತಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲರಿಗೂ ನಮಸ್ಕಾರ. ಒಂದು ಈ ವಿಚಾರ ಇದೆಯಲ್ಲ, ಪತ್ರಿಕಾ ವೃತ್ತಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ, ಇದು ತುಂಬಾ ಗಂಭೀರವಾದ ವಿಚಾರ. ನಮಗೆ ನಮ್ಮ ಪುಣ್ಯಕ್ಕೆ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಬಹುಶಃ ಬೇರೆ ರೀತಿ ಹೋಗ್ಬಿಡ್ತಾ ಇತ್ತು, CSR ಹೋಗ್ಬಿಡ್ತಾ ಇತ್ತು, ಕಾರ್ಪೊರೇಟ್ ಸೋಷಿಯೋ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಡ್ತಾ ಇತ್ತು ಮೋಸ್ಟ್ಲಿ. ಅಂದ್ರೆ ಅದೊಂಥರ, ಆದ್ರೆ ನಮಗೂ ಒಂಥರ ಜವಾಬ್ದಾರಿ ಇದೆ. ಯಾಕೆಂದ್ರೆ ಪತ್ರಿಕಾ ವೃತ್ತಿ ಇದೆಯಲ್ಲ, ಅದು ನಮ್ಮ ಒಂಥರ ಹೊಟ್ಟೆ ಪಾಡನ ವಿಚಾರ. ಅದು ನಾವು ಬದುಕೋದು, ಅದನ್ನ ಆಧರಿಸಿ ನಾವು ಬದುಕ್ತಾ ಇದೀವಿ. ದಿನೇಶ್ ಅಮೀನ್ ಮಟ್ಟು ಸರ್ ಹೇಳಿದ್ರು, ಮೂರು ಹಂತ ಬರುತ್ತೆ, ಮಾಲೀಕರು, ಸಂಪಾದಕರು, ಪತ್ರಕರ್ತರು ಅಂತ. ಈಗ ನಾವು ಫಸ್ಟ್ ನಮ್ಮ ಫೀಲ್ಡ್ ಅಲ್ಲಿ ಇದೀವಲ್ಲ, ಪತ್ರಕರ್ತ ನಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡೋಣ. ಅದು ಜೊತೆಗೆ ನಾವು ಅದು ಆ ಕೆಲಸ ಮಾಡ್ತಾ ನಮಗೇನು ಹೊಣೆಗಾರಿಕೆ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಇಂಥ ವಿಚಾರಗಳಿಗೆ ನಾವು ಪ್ರತಿ ಬಾರಿ ನಾವು ಡಿಜಿಟಲ್ ಮೀಡಿಯಾ ನಮಗೆ ಥ್ರೆಟ್ ಆಗಿದೆ, ಡಿಜಿಟಲ್ ಮೀಡಿಯಾ ಥ್ರೆಟ್ ಆಗಿದೆ ಅಂತ ಹೇಳ್ತಾನೆ ಇದೀವಿ. ಬಟ್ ಇದನ್ನ ನಾವು ಅದನ್ನ ಓವರ್ಕಮ್ ಮಾಡಕ್ ಏನೋ ಪ್ಲಾನ್ ಮಾಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ KUWJ ನಮಗೆ ವೇದಿಕೆ ಕೊಟ್ಟು ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದೆಯಲ್ಲ, ಇದು ಬಹಳ ದೊಡ್ಡತನ, ದೊಡ್ಡ ವಿಷಯ, ಬಹಳ ಮುಖ್ಯವಾದ ವಿಷಯ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ಈಗ ನಾವು ಹೇಳದಂಗೆ ಫೇಸ್ಬುಕ್ ಅಲ್ಲಿ ನಾವು ಬರ್ಕೊಂಡು ನಮಗ್ ನಾವು ಟೀಕೆ ಮಾಡ್ಕೊಂತ ಕೂತ್ಕೋಬೇಕಾಗುತ್ತೆ. ಬಟ್ ಹಾಗೆ ಇರ್ತೀವಿ ನಾವು, ಮುಂದಕ್ಕೆ ಹೋಗೋದಿಲ್ಲ ಕೂಡ. ಹಾಗಾಗಿ ಫಸ್ಟ್ ನಾನು KUWJ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಗಮನಿಸ್ದಂಗೆ ನಾವೀಗ ಎರಡು ರೀತಿಯ ಸಂಕ್ರಮಣಗಳನ್ನ ಅನುಭವಿಸ್ತಾ ಬರ್ತಾ ಇದೀವಿ. ಒಂದು 20-25 ವರ್ಷಗಳ ಹಿಂದೆ ನಾವು ಮೊಳೆ ಜೋಡಿಸೋ ಅಂತ

ಸಂದರ್ಭದಲ್ಲಿ ಕೆಲಸನ ಬಿಟ್ಟು ಹೋಗ್ಬಿಟ್ರು. ಬೇಡ ಸರ್ ಕೆಲಸನ, ಕಂಪ್ಯೂಟರ್ ಕಲಿಯಕ್ಕಾಗಲ್ಲ, ಪೇಜ್ ಮಾಡೋಕ್ಕಾಗಲ್ಲ ಅಂತ ಕೆಲಸ ಬಿಟ್ಟು ಹೋಗ್ಬಿಟ್ರು. ಆದರೂ ಬಲವಂತವಾಗಿ ಈಶ್ವರದೇವ್ ತಟ್ಟರು ಹೇಳಿದ್ರು, ಯಾರಿಗೆ ಕಂಪ್ಯೂಟರ್ ಕಲಿಯಕ್ಕಾಗುತ್ತೋ ಅವ್ರು ಮಾತ್ರ ಉಳ್ಕೋತೀರಿ, ಇಲ್ಲ ಕೆಲಸ ಕಳ್ಕೋತೀರಿ ಅಂತ ಹೇಳಿದ್ರು. ಆಗ ಅನಿವಾರ್ಯವಾಗಿ ಕಂಪ್ಯೂಟರ್ ಕಲ್ತ್ಕೊಂಡ್ರು. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ, ವಿತೌಟ್ ಕಂಪ್ಯೂಟರ್ ನಾವು ಜರ್ನಲಿಸಂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟಕ್ಕೆ ಬಂದಿದೆ. ಈಗ ಸೇಮ್ ಅದೇ ರೀತಿ ಇನ್ನೊಂದು ರೀತಿ ಸಂಕ್ರಮಣ ಶುರುವಾಗಿದೆ, ಬದಲಾವಣೆ ಕಾಲ ಶುರುವಾಗಿದೆ. ಅದೇನು ಅಂದ್ರೆ ಡಿಜಿಟಲ್ ಮೀಡಿಯಾ. ಅದು ಅಷ್ಟೇ, ನಾವು ಕಳೆದ ಸಮ್ಮೇಳನದಲ್ಲೂ ಇದೇ ವಿಷಯ ಚರ್ಚೆ ಮಾಡಿದ್ವಿ, ಈ ಸಮ್ಮೇಳನದಲ್ಲೂ ಅದೇ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಡಿಜಿಟಲ್ ಮೀಡಿಯಾ ಕೂಡ ಒಂದು ಹೊಸದು ಬರ್ತದೆ, ಹೊಸ ಹೊಸ ಅಲೆಗಳಿದ್ದ ಹಾಗೆ. ಅದಕ್ಕೆ ನಾವು ಹೊಂದ್ಕೊತಾ ಹೋಗ್ಬೇಕು, ಅದಕ್ಕೆ ನಾವು ಏನ್ ಪರಿಹಾರ ಬೇಕು ಅದನ್ನ ಮಾಡ್ಕೋತಾ ಹೋಗ್ಬೇಕು. ಬಟ್ ಇದನ್ನ ನಾವು ಅದನ್ನು ಪರಿಹಾರ ಮಾಡ್ಕೋತಿಲ್ಲ, ಇದ್ರ ಜೊತೆಗೆ ನಾವು ಸಾಮಾಜಿಕ ಹೊಣೆಗಾರಿಕೆಯನ್ನು ಕೂಡ ಮರಿತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತಂದ್ರೆ, ನಮಗೆ ಒಂದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಾ ಇದೆ, ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಿದೆ. ಇದಕ್ಕೆ ನಾವು ಎಲ್ಲ ಕಡೆಯಿಂದ ನಾವು ಏನ್ ಮಾಡ್ತಿದೀವಿ, ಈ ಡಿಜಿಟಲ್ ಮೀಡಿಯಾಗೆ ನಾವು ಹೊಂದ್ಕೊಳ್ಳ ಅಂದ್ರೆ ನಾವು ಪ್ರಿಂಟ್ ಮೀಡಿಯಾದವರು ನಾವು ಬದುಕೋಕ್ ಸಾಧ್ಯನೇ ಇಲ್ವೇನೋ, ಡಿಜಿಟಲ್ ಮೀಡಿಯಾ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನಾವು ಫೀಲ್ಡ್ ಅಲ್ಲೇ ಉಳ್ಕೊಳ್ಳೋದಿಲ್ವೇನೋ, ಒಂದು ಥ್ರೆಟ್ ಶುರು ಆಗ್ಬಿಟ್ಟಿದೆ. ಈ ಥ್ರೆಟ್ಗೆ ಪತ್ರಿಕೆಗಳು ಆಲ್ರೆಡಿ ಒಂದು ಬೇರೆ ಬೇರೆ ರೀತಿ ಪರಿಹಾರ ಕಂಡುಹಿಡ್ಕೊಳಕ್ ಶುರು ಮಾಡಿದರೆ, ಉದಾಹರಣೆಗೆ ಒಂದು ಪತ್ರಿಕೆ ಅಂದ್ರೆ ಆ ಪತ್ರಿಕೆ ತಮ್ಮದೇ ಒಂದು ಕಚೇರಿಯಲ್ಲಿ ಸೋಷಿಯಲ್ ಮೀಡಿಯಾ ವಿಂಗ್ ಮಾಡ್ತಾ ಇದೆ, ಡಿಜಿಟಲ್ ವಿಂಗ್ ಮಾಡ್ತಾ ಇದೆ. ಮೊದಲು ಸಾಮಾನ್ಯ ಪತ್ರಿಕೆಗಳ 4 ಗಂಟೆ 5 ಗಂಟೆ ಕೆಲಸ ಶುರು ಆಗ್ತಿತ್ತು, ರಾತ್ರಿ 11-2 ಇಲ್ಲಿ ತನಕ ನಡೀತಾ ಇತ್ತು. ಈಗ ಹಂಗಲ್ಲ, ಬೆಳಿಗ್ಗೆ 9 ಗಂಟೆ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ, ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಕೂಡ ಕ್ಷಣ ಕ್ಷಣದ ಸುದ್ದಿ ಕೊಡೋದಕ್ಕೆ ಪತ್ರಿಕೆಗಳು ಕೂಡ ಮುದ್ರಣ ಮಾಧ್ಯಮದವರು ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಅವರು ಸವಾಲುಗಳಿಗೆ ತಮ್ಮನ್ನು ಒಡ್ಕೊಂಡಿದ್ದಾರೆ, ಅದ್ರ ಜೊತೆ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಈ ಪ್ರಿಂಟ್ ಅದ್ರ ನಾನ್ ಪ್ರಿಂಟಿಂಗ್ ಜರ್ನಲಿಸಂ ಕಡೆ ವಾಲ್ತಾ ಇದ್ದಾರೆ. ಯಾಕೆ ಅಂದ್ರೆ, ಒಂದು ಪತ್ರಿಕೆ ನಮ್ಮ ಸಂಪಾದಕರು ಹೇಳಿದಂಗೆ, ಒಂದು ಪತ್ರಿಕೆನ ಒಂದು 12 ರೂಪಾಯಿನ ಅದ್ರ 13 ರೂಪಾಯಿನ ಬೀಳುತ್ತೆ ಅನ್ಕೊಳ್ಳಿ ಅಂತ ಕನ್ನಡ ಪತ್ರಿಕೆಗೆ ಪ್ರೊಡಕ್ಷನ್. ಅದನ್ನ ನಾವು ಬರೀ 5 ರೂಪಾಯಿಗೂ 6 ರೂಪಾಯಿಗೆ ಕೊಡ್ತೀವಿ. 5 ರೂಪಾಯಿ 6 ರೂಪಾಯಿಗೆ ಪತ್ರಿಕೆನೂ ಕೊಟ್ಟು ಜೊತೆ ಸುದ್ದಿನೂ ಕೊಡ್ತಾ ಇದೀವಿ. ಅಂದ್ರೆ ಉಳಿದ 8 ರೂಪಾಯಿ ನಮ್ಗೆ ಲಾಸ್ ಆಗ್ತಿದೆ. ಸುದ್ದಿನೂ ಕೊಟ್ಟು ಪತ್ರಿಕೆನೂ ಕೊಡ್ತಾ ಇದೀವಿ, ಅದನ್ನ ನಾವು ಬೇರೆ ರೀತಿ ತುಂಬಿಕೊಬೇಕು, ಆ ತರ ಟ್ರೈ ಮಾಡ್ತಾ ಇದೀವಿ. ಅಂದ್ರೆ ಈ ಚಾಲೆಂಜಸ್ ನಮ್ಮ ವೃತ್ತಿ ಒಳಗಡೆ ಇರೋ ಚಾಲೆಂಜಸ್ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇದೀನಿ, ಉಳಿದಂತೆ ಸಮಗ್ರವಾಗಿ ನಾನು ಹೇಳೋ ಅಷ್ಟು ಮಟ್ಟ ದೊಡ್ಡ ನಾನಲ್ಲ. ಹಂಗಾಗಿ ನಾನು ಅನುಭವಿಸ್ತಾ ಇರೋದು, ನನ್ನ ಕಣ್ಣಿಂದ ನೋಡ್ತಾ ಇರೋದನ್ನ ನನ್ನ ಅನಿಸಿಕೆ ರೀತಿ ಹೇಳ್ಬೋದು. ಆಮೇಲೆ ಎಲ್ಲಕ್ಕಿಂತ ಇನ್ನೊಂದು ಬಹಳ ಕೆಟ್ಟ ಸಂಪ್ರದಾಯ ಶುರು ಆಗ್ತಿರೋದು ಅಂದ್ರೆ, ನಮಗೆ ಪತ್ರಿಕೆಗಳು ಹಾಗೂ ಮಾಧ್ಯಮ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು, ಒಂದು ಕಾಸ್ಟ್ ಕಟ್ಟಿಂಗ್, ನಮ್ಮ ರವಿ ಹೆಗಡೆ ಸರ್ ಮತ್ತೆ ದಿನೇಶ್ ಮುನಿಮಠ ಸರ್ ಹೇಳಿದಂಗೆ ಕಾಸ್ಟ್ ಕಟ್ಟಿಂಗ್ ಹೋಗ್ತಾ ಇದೀವಿ. ಕಾಸ್ಟ್ ಕಟ್ಟಿಂಗು ಅದು ಎಲ್ಲಾ ರೀತಿ ಕಾಂಪ್ರಿಹೆನ್ಸಿವ್ ಆಗಿ ಮಾಡಿದ್ರೆ ಓಕೆ. ಈ ಕಾಸ್ಟ್ ಕಟ್ಟಿಂಗ್ ಯಾವ ತರ ಆಗ್ತಿದೆ ಅಂದ್ರೆ, ಅಲ್ಲಿ ಯಾರೋ ಒಬ್ರು 2 ಲಕ್ಷ ಸಂಬಳ ತಗೊಳ್ಳೋರು 1 ಲಕ್ಷ ಸಂಬಳ ತಗೊಳ್ಳೋರ್ನ ತೆಗೆದಾಕ್ಬಿಡ್ತಾರೆ. ತೆಗೆದಾಕ್ಬಿಟ್ಟು 1 ಲಕ್ಷ ಸಂಬಳ ತಗೊಳ್ಳೋ ಜಾಗದಲ್ಲಿ 5 ಜನ ತಗೋತಾರೆ 20-25 ಸಾವಿರಕ್ಕೆ. ಇದರಿಂದ ಏನಾಗುತ್ತೆ, ಅವನಲ್ಲಿ ಗುಣಮಟ್ಟ ಇರಲ್ಲ, ಆ ಅನುಭವದ ಕೊರತೆ ಇರ್ತದೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಕಾರಣ ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಅರಿವಿರಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಪತ್ರಕರ್ತರ ವೃತ್ತಿ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ, ಸಾಮಾಜಿಕ ಹೊಣೆಗಾರಿಕೆ ಕಳ್ಸ್ಕೊತಾ ಹೋಗ್ತೀವಿ, ಇದರಿಂದ ದೂರ ಆಗ್ತಾ ಹೋಗ್ತೀವಿ. ಇದು ಕೂಡ ಸಮಾಜಕ್ಕೆ ಒಂದು ಥ್ರೆಟ್ ಅಂತ ನನಗನ್ಸುತ್ತೆ. ಇನ್ನು ಪತ್ರಿಕೆಗಳಲ್ಲಿ ಈಗ ಏನಾಗಿದೆ, ಬರೀ ಸುದ್ದಿ ಕೊಡೋರು, ಒಳ್ಳೊಳ್ಳೆ ಸ್ಟೋರಿ ಮಾಡೋರು, ಬಹಳ ಎಕ್ಸ್ಕ್ಲೂಸಿವ್ ನ್ಯೂಸ್ ತರೋರು ಹೆಚ್ಚು ಕಾರು ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಕಷ್ಟ ಇದೆ. ಬರೀ ಸುದ್ದಿ ತರೋ ಪತ್ರಕರ್ತರ ಅಲ್ಲ, ಜಾಹೀರಾತು ತರಂಗಿದ್ರೆ ಮಾತ್ರ ಉಳ್ಕೋತಾನೆ. ಒಂದು ಸಂಸ್ಥೆಗಳಲ್ಲಿ ಈಗ ಮಾಧ್ಯಮ ಸಂಸ್ಥೆಗಳಲ್ಲಿ ಪತ್ರಕರ್ತನ ಯಾವ ತರ ತಗೋತಾ ಇದಾರೆ ಅಂದ್ರೆ, ನೀನ್ ಸುದ್ದಿ ಬೇಡಪ್ಪ, ನನ್ನ ಮೊಬೈಲ್ ತುಂಬಾ ಬರುತ್ತೆ, ಇಷ್ಟು ಬರುತ್ತೆ, ಅದನ್ನೇ ನಾನು ಇಂಟ್ರೋ ಚೇಂಜ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗ ಹಾಕೋತೀನಿ. ಈ ಸಂಸ್ಥೆಗೆ ನೀನ್ ಎಷ್ಟು ಆದಾಯ ತರ್ತೀಯ ಅದೇಳು, ಅದ್ರ ಮೇಲೆ ನಿನ್ನಲ್ಲಿ ನಿನ್ಗೆ ಯಾವ ಪೋಸ್ಟ್ ಸಿಗುತ್ತೆ, ನೀನ್ ಹೆಂಗಿರ್ತೀಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಈ ತರದೊಂದು ಚಾಲೆಂಜಸ್ ಶುರುವಾಗಿದೆ. ಇದು ರಿಯಲ್ ಚಾಲೆಂಜಸ್ ಆದ್ರೆ ನಿಜಕ್ಕೂ ಇದನ್ನ ನಾವು ಯಾವ ತರ ಓವರ್ಕಮ್ ಮಾಡಬೇಕು, ನಮ್ಮ ವೃತ್ತಿ ಬದುಕಿನಲ್ಲಿ ಅಂದ್ರೆ ಪತ್ರಿಕಾ ವೃತ್ತಿಯಲ್ಲಿ, ಪತ್ರಕರ್ತ ವೃತ್ತಿಯಲ್ಲಿ ಇದನ್ನ ಸರಿಪಡಿಸ್ಕೋಬೇಕು. ಈಗ ಸುದ್ದಿ ನಮಗೊಂಥರ ಮಾಹಿತಿ ಅನ್ನೋದು ಸರಕಾಗಿದೆ, ಸರಕನ್ನ ಸೇಲ್ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಅದು ಕಮಾಡಿಟಿ, ಅದನ್ನ ಸೇಲ್ ಮಾಡೋದ್ರ ಮೂಲಕ ನಾವು ದುಡ್ಡು ಗಳಿಸ್ಬೇಕು. ಆ ತರ ಮಾಡ್ಬೇಕು. ಈಗೆಲ್ಲ ಯೂಟ್ಯೂಬ್ ಚಾನಲ್ ಮತ್ತೆ ಈ ವೆಬ್ಸೈಟು ಮತ್ತೆ ಇದೆಲ್ಲ ಪೋರ್ಟಲ್ಗಳು ಮಾಡ್ಕೊಂಡಿದ್ದಾರೆ. ಬಟ್ ಮುಂದೊಂದು ದಿನ ಅದಕ್ಕೆ ಮಾನ್ಯತೆ ಸಿಗ್ಬೋದು, ಅದೇ ಜರ್ನಲಿಸಂ ಆಗ್ಬೋದು. ಹಂಗಾಗಿ ಅದ್ರ ಕಡೆಗೆ ಅದನ್ನ ನಾವು ಅದನ್ನ ಲೀಗಲೈಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ, ಮುಂದೊಂದು ದಿನ ಆಗ್ಬೋದು. ಹಂಗಾಗಿ ಅದನ್ನ ನಾವು ಮಾಡ್ಕೋಬೇಕು ಅಂತ. ಸೋಷಿಯಲ್ ಮೀಡಿಯಾ ಇವತ್ತು ಅದಕ್ಕೊಂದು ಲೀಗಲ್ ಸ್ಯಾಂಕ್ಟಿಟಿ ಇಲ್ಲದೆ ಇರ್ಬೋದು, ಅದನ್ನು ನಾಳೆ ದಿನ ಅದೊಂದು ರೀತಿ ಆಲ್ಟರ್ನೇಟಿವ್ ಜರ್ನಲಿಸಂ ಅಂತ ಪರಿಗಣಿಸ್ಬೋದು. ಅದಕ್ಕೂ ಕೂಡ ನಾವು ರೆಡಿ ಆಗ್ಬೇಕು ಅಂತ ನನಗನ್ಸುತ್ತೆ. ಇದಕ್ಕೆ ಒಂದು ಪರಿಹಾರ ಕ್ರಮಗಳು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಇದೆಲ್ಲದರ ಜೊತೆಗೆ
ಸಾಮಾಜಿಕ ಹೊಣೆಗಾರಿಕೆ ಬಹಳ ಮುಖ್ಯ. ಇದು ಒಂದು ನಮಗೆ

0: ಡಿಜಿಟಲ್ ಮೀಡಿಯಾದಿಂದ ಇರತಕ್ಕಂಥ ಥ್ರೆಟ್ಗೆ ಒಂದಷ್ಟು ಸಣ್ಣ ಪರಿಹಾರ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಸಾಮಾಜಿಕ ಹೊಣೆಗಾರಿಕೆ. ಹಿಂದೆ ಪತ್ರಕರ್ತರು ಜೊತೆಗೆ ಪತ್ರಿಕೆಗಳು ಮಾಧ್ಯಮ ಸಂಸ್ಥೆಗಳು ಯಾವುದಾದ್ರೂ ಒಂದು ಪರಿಸರ ಸಮರ್ಪಣೆಗಿರ್ಬೋದು, ಆರೋಗ್ಯ ಶಿಕ್ಷಣ ಸಮಾಜದ ವಿಷಯಗಳಿಗೆ ಸಮರ್ಪಣೆ ಹೋರಾಟಗಳು ಚಳವಳಿಗಳಾದ್ರೆ ಅದರ ಒಂದು ಭಾಗ ಆಗ್ತಾ ಇದ್ರು. ಯಾವುದೋ ಒಂದು ಹೋರಾಟ ಆಗ್ತಿದೆ ಅಂದಾಗ ಅದರ ಸಾಧಕ ಬಾಧಕವನ್ನ ಒಳಹೊಕ್ಕು ತಿಳಿಸಿ ಬರೆದು ಅದನ್ನ ಜನಕ್ಕೆ ತಿಳಿಸ್ತಾ ಇದ್ರು. ಇದು ಒಳ್ಳೇದೋ ಕೆಟ್ಟದೋ, ಯೋಜನೆ ಸರ್ಕಾರ ಕೈಗೆತ್ಕೊಂಡಿದೆ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಈಗ ಆ ತರದ್ ಕಡಿಮೆ ಆಗಿದೆ. ನಾವ್ ಯಾವ್ದಕ್ಕೆ ಆದ್ಯತೆ ಕೊಡ್ತಾ ಇದೀವಿ ಅಂದ್ರೆ ಸಾಮಾಜಿಕ ಹೊಣೆಗಾರಿಕೆ ಸುದ್ದಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ವೇದಿಕೆಯಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಯಾವ್ದೋ ಒಂದು ನಾವು ಅನಿರೀಕ್ಷಿತವಾಗಿ ಯಾರು ಕೈ ಎಳೆದಿದ್ದು ಬಿದ್ದಿದ್ದು ಅದು ಹೈಲೈಟ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಯಾವ ತರ ನಿರೀಕ್ಷೆ ಮಾಡಬಹುದು ಅಂತ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಫೀಲ್ಡ್ ಬರ್ತಾ ಇರೋ ಜರ್ನಲಿಸ್ಟ್ ಇದಿರ್ತಾರಲ್ಲ, ಹುಡುಗರು ಇದ್ದಾರಲ್ಲ, ಹೊಸ ತಲೆಮಾರಿನ ಪತ್ರಕರ್ತರು, ಅವರಲ್ಲಿ ನಾವು ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ತಿಳಿಸೋದನ್ನ ಕಡಿಮೆ ಮಾಡ್ತಾ ಇದೀವೋ, ಅಥವಾ ನಾವು ಕಚೇರಿಗೆ ಸೇರಿಸಿಕೊಂಡ ನಂತರ ನಾವು ಹಿರಿಯ ಪತ್ರಕರ್ತ ಇರ್ತಾರಲ್ಲ ಕಚೇರಿಯಲ್ಲಿ ಅವರು ಹೇಳೋ ತಪ್ಪು ಮಾಡ್ತಾ ಇದೀವೋ, ಅಥವಾ ಪತ್ರಕರ್ತರ ಸಿದ್ಧತೆ ಮಾಡ್ತಾರಲ್ಲ ವಿಶ್ವವಿದ್ಯಾಲಯಗಳು ಅಲ್ಲಿ ಏನೋ ತಪ್ಪಾಗ್ತಾ ಇದೆಯಾ ಅಂತ ನನಗನ್ಸುತ್ತೆ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾವು ಉದಾಹರಣೆ ನನಗೆ ಗಮನಿಸಿದಂಗೆ ಹಿಂದೆ ಒಂದು ರೈತ ಚಳವಳಿ ನಡೀತಾ ಇದೆ ಅಂದ್ರೆ ಅದನ್ನ ನಾವು ಒಂದು ಸಾಮಾಜಿಕ ಹೊಣೆಗಾರಿಕೆ ಅಥವಾ ಹಿನ್ನೆಲೆಯಲ್ಲಿ ನೋಡಿ ಗಮನಿಸ್ತಾ ಇದ್ವಿ. ಈಗ ಹಂಗಲ್ಲ, ಬೆಂಗಳೂರಲ್ಲಿ ರೈತರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ನಾವು ಟ್ರಾಫಿಕ್ ಜಾಮ್ ಲಿಂಕ್ ಮಾಡ್ಕೋತೀವಿ, ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆ ಜಾಮ್ ಆಗುತ್ತೆ, ಏನ್ ಸಮಸ್ಯೆ ಆಗುತ್ತೆ, ಈ ಹಂಗಲ್ಲಿ ಯೋಚನೆ ಮಾಡ್ತೀವಿ. ಅಂದ್ರೆ ಪತ್ರಕರ್ತರು ಸಾಮಾಜಿಕ ಹೊಣೆಗಾರಿಕೆ ಹಿನ್ನೆಲೆ ಯೋಚನೆ ಮಾಡ್ತಾರೆ, ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಆಗಿದೆ. ಅದಕ್ಕೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಕೂಡ ನಾವು ಬಹುಶಃ ಯೂನಿವರ್ಸಿಟಿಗಳಲ್ಲಿ ಕಲಿಸೋ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಈಗ ಬರೋ ಜರ್ನಲಿಸ್ಟ್ಗಳು, ಹೊಸ ಪೀಳಿಗೆ ಜರ್ನಲಿಸ್ಟ್ಗಳು ಬರ್ತಾರಲ್ಲ, ಅವರು ಯಾವ್ದಾದ್ರೂ ಚಳವಳಿಗಳಲ್ಲಿ ಹತ್ತಿರದಲ್ಲಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅವ್ರ ಸುತ್ತಮುತ್ತ ಯಾವ್ದಾದ್ರು ಚಳವಳಿಗಳು ಆಗ್ತಾ ಇರ್ತವೆ, ಅದು ಶಿಕ್ಷಣ ವಿಷಯ ಇರ್ಬೋದು, ಆರೋಗ್ಯ ವಿಷಯ ಇರ್ಬೋದು, ಸಾರ್ವಜನಿಕ ವಿಷಯ ಇರ್ಬೋದು, ಆದಾಗ ಅವುಗಳೆಲ್ಲ ಭಾಗಿಯಾಗಬೇಕು. ಅವರು ಭಾಗಿಯಾದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊಳಕಾದ್ರೂ ಪ್ರಯತ್ನ ಮಾಡಬೇಕು, ಅದು ಬಹಳ ಅನುಕೂಲ ಅನ್ಸುತ್ತೆ. ಮುಂದೊಂದಿನ 10 ವರ್ಷ ಸರ್ವಿಸ್ ಆದ್ಮೇಲೆ ಅವನೇ ಒಂದು ಯಾವ್ದೋ ಉನ್ನತ ಸ್ಥಾನಕ್ಕೆ ಕೂತ್ಕೊಂಡಾಗ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಅವನು ಬಿಂಬಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಇಲ್ಲಾಂದ್ರೆ ಏನಾಗುತ್ತೆ, ಜನ ನಮ್ಮನ್ನ ನಂಬೋದಿಲ್ಲ. ನಾವು ಅವ್ರ ವಿಶ್ವಾಸ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸುದ್ದಿಗಳು ಮಾಡ್ತಾ ಇಲ್ಲ, ಬರೀತಾ ಇಲ್ಲ, ಅದನ್ನು ತೋರಿಸ್ಕೊತಾ ಇಲ್ಲ. ಉದಾಹರಣೆಗೆ ಒಂದು ಉದಾಹರಣೆ ಅಂದ್ರೆ, ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯ್ತು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವ್ರ ಪಾಪ ಅವ್ರದ್ದು ಏನೋ ಸಮಸ್ಯೆ ಹೇಳ್ಕೊಳಕ್ ಬಂದಿದ್ರು, ಅವ್ರ ಸಂಘಟನೆಯವರು ಅದು ಯಾವ್ದೋ ಒಂದು ಬಂದಿದ್ರು. ಆ ಸುದ್ದಿ ಅವರು ಒಂದಷ್ಟು ಮಾಮೂಲಿ ಶುಲ್ಕ ಎಲ್ಲ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಯಾವ ಪೇಪರ್ಲ್ಲೂ ಬರಲಿಲ್ಲ, ಯಾವ ಚಾನಲ್ ಅಲ್ಲೂ ಬರಲಿಲ್ಲ. ಕೊನೆಗೆ 3-4 ದಿನ ನೋಡಿ ಅವರು ಸೇಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಟೇಬಲ್ ಎಲ್ಲ ಹಾಕಿಂಗೆಲ್ಲ ಮಾಡ್ಕೊಂಡು ಅವರೇ ಮನೆಯಲ್ಲೊಂದು ಮಾಡ್ಕೊಂಡಿದ್ದಾರೆ. ಅವರೇ ಮಾಡಿಕೊಂಡು ಇದೆಲ್ಲ ಹಾಕಿ ಶಾಲು ಎಲ್ಲ ಹಾಕಿ ಬಟ್ಟೆ ಹಾಕಿ ಕೂತ್ಕೊಂಡು ಮೈಕ್ ಇಟ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದ್ದಾರೆ, ಆಮೇಲೆ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ, ಫೇಸ್ಬುಕ್ ಲೈವ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಅವ್ರು ಹಾಕ್ತಾರೆ ಪತ್ರಕರ್ತರೆ, ನಿಮಗೆ ಇಷ್ಟೆಲ್ಲ ಶುಲ್ಕ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ, ನೀವು ಯಾರು ಬರಲಿಲ್ಲ, ನಾವು ನಮ್ಮದೇ ಆದ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈಗ ಅದಕ್ಕೆ 4,000 ಜನ ಅದಕ್ಕೆ ನೋಡಿದ್ದಾರೆ, ತುಂಬಾ ಜನಕ್ಕೆ ಒಂದು ಎಷ್ಟೋ ಒಂದು 500 ಜನ ಎಷ್ಟೋ ಕಾಮೆಂಟ್ ಮಾಡಿದ್ದಾರೆ, ಇದು ನೀವು ಮಾಡ್ತಾರ ತಪ್ಪು ಅಂದ್ಬಿಟ್ಟು ಅದನ್ನ ನಮ್ಗೆ ಒಂಥರ ಚುಚ್ಚೋ ರೀತಿ ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ನಮಗೆ ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಅಂತ ತೋರಿಸುತ್ತೆ. ಒಟ್ಟಾರೆ ನಾನು ಹೇಳೋದೇನಂದ್ರೆ, ನಾವು ಸಾಮಾಜಿಕ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳಕ್ ಹೋಗ್ಬಾರ್ದು. ಹಾಗೆ ನಮ್ಮ ವೃತ್ತಿಗೆ ಸವಾಲಾಗಿರೋ ಸಮಸ್ಯೆಗಳಿದಾವಲ್ಲ, ಅದನ್ನು ಕೂಡ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ KEWJ ಅಂತ ಸಂಘಟನೆಗಳನ್ನ ಸಹಕಾರ ತಗೊಂಡು ಅವ್ರಿಗೆ ನಾವು ಪ್ರೆಸರ್ ಹಾಕ್ಬೇಕು. ಯಾಕಂದ್ರೆ ಎಲ್ಲರೂ KEWJ 24 ಅವರ್ಸ್ ಕೆಲಸ ಮಾಡೋಕ್ಕಾಗಲ್ಲ. ಅವರು ಒಂದು ಪಾರ್ಟ್ ಟೈಮ್ ಜಾಬ್, ಅವರು ನಾವು ಎಲ್ಲೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅವರು ಪಾರ್ಟ್ ಟೈಮ್ ಜಾಬ್, ಅದು ಒಂಥರ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಾರೆ. ಅವರು ನಮ್ಮ ಪತ್ರಕರ್ತರ ಸಮಾಜಕ್ಕೆ ಮಾಡ್ತಾರೋ ಸೇವೆ ಅವರು. ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು, ಅವ್ರ ಮೇಲೆ ನಾವು ಪ್ರೆಸರ್ ಹಾಕಿ ಈಗ ನಮ್ಗೆ ಬಂತ ಬರ್ತಿರುತ್ತ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇದು ನನ್ನ ಉದ್ದೇಶ, ಇದನ್ನೆಲ್ಲ ಒಪ್ಕೋತೀನಿ ಅಂತ ನಾನು ಭಾವಿಸ್ತಾ. ತಮ್ಮೆಲ್ಲರಿಗೂ ವಂದನೆಗಳು, ನಮಸ್ಕಾರ.
1: ಇದುವರೆಗೆ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ಪತ್ರಕರ್ತ ಶಿವಕುಮಾರ್ ಬೆಳಿತಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು.
1: ಎನಿತ್ತ ತುಳು ಪ್ರಸಾರಡು ತುಳು ಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ 2020 ಈ ಲೇಸಡು ಶರವೇಶ್ವರ ಕಲಾವಿದರು ಕುಡ್ಲ ಮುಕುಲು ನಡಪುಡಾದ ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ 4.

0: அப்பா, ஓ தேவர, ஓடோட பண்ணாங்க சைத்தது பதிக்கல காணும். வா காலி, வா துப்பானு அடிமையில ஆண் வந்தே எண்ணிய. அப்பா, இருக்குது ஒரியதா அமுக குஞ்ச தனே மயிமே சுவாமி தேவர.
1: அப்பையா, 2000 கண்டு கொட்டி அப்பையா,
0: நம்மே அப்பையா
1: கொள்தேனி. ಈ ಊರಿನಲ್ಲಿ ಕಳ್ಳರಿದ್ದಾರೆ.
0: ಅಣ್ಣ ಎನ್ನಡ್ದು ಈ ಭೂಮಿ ಪುಟ್ಟಿದ್ ಬೈದಾನೋ ಮಗ್ಗ ತುಪ್ಪಿದಲ್ಲ. ಊರದ ಕಲ್ವಣ್ಣ ನಮ್ಮೊಳಿಗೆ ಪರ ಊರದ ಸುಖ ಗಣ್ಣ ನಂಬಿರವಲ್ಲಪ್ಪ. ನಿಕ್ಕದಾನ ಗಂಟಿನ ಕಣ್ಣು ರೆಡ್ ಸಾರ ನಿನ್ನ ಬಾರ ಮುಗಿತ ಮುಸುಳಲೆ ನನ್ನ ಪಿರ ಊರು ಹೋಚ ನಿನ್ನ ಮಾರನೆಗೆ ಕೂಡ ರೆಡ್ ಸಾರ ಬಿಡ್ಚ ಖಾಲಿ ಮಲ್ಪಾನ.
1: ಇನ್ನು ದಾರಿ ಒಂದೇ ಅಪ್ಪ, ನಾನ್ ನಿಮ್ಮ ಗಂಟು ಪತ್ವೆ ಕೊಡ್ರಿ ಅಪ್ಪಯ್ಯ.
0: ಬಾಯಿ ಮುಚ್ಚಿ
1: ಅಪ್ಪಯ್ಯ. ನಿಮ್ಮನ್ನು ನೋಡುವಾಗ ತಾಯಿ ಬೆಕ್ಕು ಅದರ ಮರಿಯನ್ನು ಕಚ್ಚಿಕೊಂಡು ಹೋದಾಗೆ ಕಾಣ್ತದೆ. ಯಾರಾದ್ರೂ ನೋಡಿದ್ರೆ ಮಗ ಅಪ್ಪನಲ್ಲಿ ಹೊರೆ ಹೊರಿಸ್ತಿದ್ದಾನೆ ಎಂದು ಎಣಿಸಿದ್ರೆ ನನಗೆ ಅವಮಾನ. ಕೊಡ್ರಿ ಗಂಟು. ಅಪ್ಪಯ್ಯ, ಆಚೆ ಕೈಯಲ್ಲಿ ತೊಂದೆ ಅಪ್ಪಯ್ಯ, ಈಚೆ ಕೈಯಲ್ಲಿ ಮಗ ಅಪ್ಪಯ್ಯ, ನಡು ಮಧ್ಯದಲ್ಲಿ ಯಾರು ಮೇಲುದಪ್ಪಯ್ಯ?
0: ನಿನ್ನ ಅಮ್ಮೆ ಅಪ್ಪಯ್ಯ.

0: ಇತ್ತೆ ಆಡಲ ಸತ್ಯಪ್ಪನು ಒಲ್ಲೆ ಒಲ್ಲೆ ನಮಗೆ ಸೂರ್ಯಕಾಂತೆ ಪನು ಪನು ಓದೀತ ನಾಗಮುಖ ಕಡಗನು ಪನು.
1: ಅಣ್ಣ ವಾ ಸೂರ್ಯಕಾಂತಿ ವಾ ನಾಗಮುಖ ಕಡ್ಕ ಯಾನ್ ಕೊರಡು ಓಲುಂಡು ಯಾನ್ ಪನುಡು
0: ಎಂಚ ಪನುಡು ಪಂಡ ಪೊಲಿಪುಲೆ ಆಯನ ಕೈಕಾರನು ಕಕ್ಕಾಲೆ ಸತ್ಯ ಸಂಗತಿನು ತಾನೆ ಚಂದನಾಪುರದ ಅರಸೆ ನನ ಯಾನೆ ಎಂದು ಡಂಗುರ ಸಾರಾದನ ವಾ ಧೈರ್ಯಡು. ಹ್ಮ್ ಪನು ಸೂರ್ಯಕಾಂತಿ ಜಿಗುಡಿಲ್ಲೇನ ಪನು ಪನು ಸತ್ಯ ಪನು.
1: ಸೂರ್ಯಕಾಂತನ ಯಾನ್ ಎಲ್ಲಿ ಒಪ್ಪನಗ ಆಯನ್ ತೂದುಪ್ಪೆ ಈ ತೆರಸ್ತಾನುಡು ಮುಟ್ಟಿ ಕಲ್ಲು ಜಟ್ಟಿ ಬೊಕ್ಕ ಈತ್ ಮುಟೇನ ತೂದೇ ಉಪ್ಪಂದಿ ನಾಯನ ಈ ಗೊತ್ತಿತ್ತುಂಡಲ ಮಗೇಜಿ ಪಂಪಿನ ನೆವನುಡು ಏನನ್ನು ಕೆರ್ದು ಎನ್ನ ರಾಜನೇ ವಶಮಲ್ಪರೆ ಬತ್ತದು ಬಾಯಿ ಬಿಟ್ಪಾವನ ಒಂದು ನೆವನ್ನ ಒಪ್ಪ ಪುಟ್ಟಿನ ಪಲೇ ಪನ್ಬಿನ ಪಾತೆರನ ಇಂಚಿ ಸ್ವಾರ್ಥದ ಬುದ್ಧಿ ನಿಕ್ಕಿ ದಾಯಿ ಬತ್ತಂಡಣ್ಣ ನಿನ್ನ ಕೈಟಿ ಇಂಕ ಯಮಲೋಕನು ತೋಜಾವನ ನಿಕ್ಕಿನ ರಾಜನ ಇತ್ತೇನೆ ಬುಡ್ದು ಕೊರಿಯೇ ಇಂಕ ವಾ ಬದುಕಲಾ ಬುಡ್ಚಣ್ಣ ವಾ ಬದುಕಲಾ ಬುಡ್ಚಿ.
0: ದಾನೇ ಒಪ್ಪ ಪುಟ್ಟಿ ಕರ್ಲ ಸಂಬಂಧ ಪಲಯನ ಕೈಟೆ ಯಮಲೋಕ ತೋಜಾವನ ಕೂಡ ನಿನ್ನ ರಾಜ್ಯ ಬುಡ್ದು ಗೊರ್ಪೆ ಪಂಡಿನೆ ಯಾನು ಮಂಗೆ ಆಪೆ ಅಂದ ಎನ್ಯನ. ಹ್ಮ್ ಮರ್ಯಾದಿಡ ಪನು ನಾಗಮುಗ ಖಡ್ಗ ಓಲು ದೀತಾಂದ್ ಬಾಯಿ ಬಿಡು ಪನು ಬಾಯಿ ಬುಡ್ಪು ಜನ ತೂ ಗೆಂಡ ಕರ್ಬ ಕಾಯ್ತಿದ್ದಿನ ಗೆಂಡರ್ದು ನುರಿಪಡ ಬಿಡು ಬಾಯಿ ಬಿಡು ಸತ್ಯ ಕಕ್ಕುವನ ಹಿಚ್ಚ.
1: ಅಣ್ಣ ಸ್ವಾರ್ಥದ ಆಶಿಡಿ ನಂಬಿಗದ ದೃಷ್ಟಿಯೇ ದಾಂತಿ ಪಲಯಗಿ ರಾಜ್ಯ ಸಂಪತ್ತದ ಖಜಾನದ ಅರ್ಬು ಹಿಂಚಿತ್ತಿ ಸ್ವಾರ್ಥದ ಸಂಪತ್ತಿನ ಸೈನಗ ಕೊನೆಯರೆ ಸಾಧ್ಯನ ಸೀಕಿಡು ನರಳಿದು ಪೊರಿಲಿನಗ ಸಂಪತ್ತದ ಬಿಳಿ ಚಾಂದ ತಿಳಿಯಿನ ದಿನ

அப்பாஜி அப்பாஜி அப்பாஜி அப்பாஜி அப்பாஜி

0: ಬಾಯಿತ್ತದು ಬಾಯಿ ಬರೋದಲ್ಲೇ ಕಾತೇರು, ಕಣ್ಣಿತ್ತದು ಕಣ್ಣು ತೋಜಂದಲ್ಲೇ ಕಾತೇರು, ಎಂಚಿನ ಅಂದು ಪನೋಲಿ ಎಂಜ ಮೋನೆ ತೋಜಾವಲಿ. ಆ ಸ್ವಾಮಿಲು ಬತ್ತಿರು ಸ್ವಾಮಿಲೆ, ಚಂದ್ರಿಕಾಗ ಆಯ್ನ ಕಷ್ಟನು ಪನ್ಪಾರ.
1: ಸಮಾಧಾನ ಸಮಾಧಾನ, ಕ್ರೂರಂ ರಘುಕ್ರು ಬಂಜಿ ದಿಂಜಿಂಡ ಮನಿ ಪಂದಪ್ಪುವ ತಿಕ್ಕಿನ ಮಾತ ಕೆರಿಯರು ಪೋಪುಜ. ನರಮಣಿ ಮಾತ್ರ ಬಂಜಿ ದಿಂಜಿಂಡಲ ನನಲ ಬೋಡು ಬೊಕ್ಕಲ ಬೋಡುಂದು ಎನ್ನು ಎನ್ನದೆ ಕಡೆಕು ಕೈಕೆ ತಿಕ್ಕಿನವು ಬಾಯಿಗೆ ಎತ್ತಾಂದಿಲೆ ಕಾಪೇರು. ಆಂಡ ಇತ್ತ ಇಡೇ ಸೋತು ಗೆಂದಿನಕ್ಲು ಬೈದರಿಂದು ಎನ್ನದೆ.
2: ಯಾನ್ಲ ಬ್ರಹ್ಮ ತಪಸ್ಸಿಡು ಗೆಂದದು ಬ್ರಹ್ಮವರ ಪಡೆದು ಬ್ರಹ್ಮ ತತ್ವನು ಮದತುದು ನಮ್ಮ ಕರ್ಲ ಸಂಬಂಧ ತೆರಿಯಂದೆ ಚಂದ್ರಿಕ ಗಾಣುಮಗೆ ಆಯರೆ ಕಾರಣ ಆ ಸಾಪಗು ಪರಿಹಾರಗಾದು ಹಿಡ್ದಿ ಬ್ರಹ್ಮ ತಪಸ್ಸಿಡಿಯ ಜೀವಮಾನಲ ಮಣ್ಣಾದ ಪುಂಚ ಬುಲೆದು ಮುಗಪುಂಚ ಅದೇ ಉಪ್ಪುವೆ ನನ್ನ ಪಾರಂಪರಿದ ಪಟ್ಟೋಗು ಸೂರ್ಯಕಾಂತಗು ಈ ನಾಗಮುಗ ಕಡ್ಗನ್ ಕೈಯೇರ್ದು ಕೊಂಡನೆ ಪಟ್ಟಡು ಕುಲ್ನ ಅಧಿಕಾರ ಹಿರಿಯ ಕ್ಲಿಡ್ದಿಂಚ ನಡತೊಂದು ಬೈದಿ ಕಟ್ಟು.
3: ಉಂತುಲೆ ಹಮಸರದಾಯೆ ಯಾನ ಈ ಜನ್ಮಡು ಪಟ್ಟಡು ಕುಲ್ಲುನ ಆಸೆ ಬಿಡ್ತೆ ವಂಶ ಪಾರಂಪರ್ಯದ ಕಲಂಕ ಪಟ್ಟಡು ಕುಲ್ಲಯೇ ವಂಶದ ಪಾನ ಮರ್ಯಾದಿ ಕೆಟ್ಟಿ ಬೊಕ್ಕ ನನ್ನ ಈ ರಾಜ್ಯನೇ ಬಿಡ್ದು ದೇಶಾಟನಗೂ ಬಿದಡುವೆ ನನ್ನ ಪಟ್ಟಡು ಕುಲ್ಲರೆ ಚಂದ್ರಕಾಂತಗ ಮಾತೆಲ್ಲ ಕೈಯೇರ್ದು ನಾಗಮುಗ ಕಡ್ಕೊನು ಕೊರ್ಕ
0: ಸಾಧ್ಯ ಹೆಜ್ಜಿ ನಿಖಿಲನ ಪಾರಂಪರ್ಯದ ಅಧಿಕಾರ ಭಾಗ್ಯಗೂ ರಾಹುಶನಿ ಬತ್ತದುಂಡು ಆ ಪಟ್ಟುಡು ಕುಲ್ಲುನ ಯೋಗ್ಯತೆ ನಿಖಿಲಗಿಜ್ಜಿ ಪನ್ನಿ ಮೀರಿ ಕಾಮಗು ಪುಟ್ಟಿನ ಆ ಕಿನ್ನಿ ಬಾಲೆಗೆ ಅಧಿಕಾರ ಕೊರ್ಪಾರಂದಾಂಡ ಈ ರಾಜ್ಯಗಾದು ಎನ್ನ ಅಮ್ಮೆರೇ ಜೀವ ಬಿಡ್ತೇರು ಅರ್ಣ ಬಗೆ ಎಂಗುದಾಯ ಪಟ್ಟುಡು ಕುಲ್ಲರ ಬಲ್ಲಿ
4: ದುಂಬು ವಂಶ ಪಾರಂಪರ್ಯದ ಮಾನ ಮರ್ಯಾದಿಗ ಕಳಂಕ ಮಲ್ತಿನ ಈ ಕಪಟಿ ಸನ್ಯಾಸಿನ ಯಮಲೋಕಗೆ ಕಳಪುಡುಗ ಬಲೆ ಮಂತ್ರಿ ಸಿದ್ಧ ಪೆರೆ ದೆಷ್ಟ ಪತ್ತಲೆ ಕಡುಗ ನೆತ್ತೆದ ಓಕ್ಲಿಡ ಶುದ್ಧ ಮಲ್ಪುಗ ಜೈ ರಕ್ತೇಶ್ವರಿ
0: ಜೈ ಕಾಳಿ ಕಡುಪುಗ ರುಂಡ ಕಡುಪುಗ ಕಡುಪುಗ

0: ಎಂಚನ ಮುಗಪುಂಚ ದಡಿ ಬತ್ತೆ ಇರ್ತೀಯ. ಈ ಮುಗಪುಂಚ ಎಂಚ ಉಂಡು ಅಂದ್ರೆ ನಿಕ್ಕು ಗೊತ್ತಿಜ್ಜನ ಮಗ. ಹೆಚ್ಚಿನ ಜನಕ್ಕಲಿಗೆ ಮುಗಪುಂಚದ ಕತೆ ಎಲ್ಲ ಗೊತ್ತಿ. ಈ ಕತೆಯನ್ನು ನಿಕ್ಕು ಬಂಡದು ಇಡೇ ಮುಗಿತೆ. ಬಲ ಬಲ ನಿಕ್ಕು ಬಂತಿನ ಪರಕೆದ ತಾರಾಯಂಡು ಅವೇನು ಹಾಕು ಸೇರ್ದ ಜನ ಬಂದಲಿಗೆ ಏನ ಪಿರಿಚಿತ ಪಾತ್ಯರ ಏನಕ್ಕೆ ಜೋಕುಲ ಆಯ್ಜ. ಈ ಮುಗಪುಂಚಕ್ಕೆ ಬರ್ತದೆ ಕೈ ಮುಗಿದು ತಾರಾಯಿ ಹಾಕಿಟ್ಟು ಹೋಯಾರಂದ ಬರ್ಪಿನ ವರ್ಷ ಬಣ್ಣಗ ಆಣ್ಬಾಲೇನೇ ಬತಾಮ್ ಬರ್ಪೇರಿ ಮಾತೆರಗಳ ಶರವದ ಗಣಪತಿ ಎಡ್ಡೆ ಮಲ್ಪಾಡು.
1: ಹಾಗೆ ತಾಯಿ ಮಂಗಳಾದೇವಿಯು ನಮ್ಮೆಲ್ಲರನ್ನು ಕಾಪಾಡಲಿ.

ಈತನೇಟ ತುಳುಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಡು ಶರಬೇಶ್ವರ ಕಲಾವಿದರು ಕುಡ್ಲ ಮೊಕುಲು ನಡಪುಡಾದು ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ 4 ಪ್ರಸಾರ ಆಂಡು. ಕೇನೊಂದು ಪುಲೆ ರೇಡಿಯೋ ಸಾರನ್ 107.8 FM ಒಂದು ರಂಗ್ ರಂಗ್ದ ಬದುಕು.

0: ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ, ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮತ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ವರ್ಕಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ನಾಲ್ಕನೇ ಕಂತು.
1: ಆದ್ರೆ ಒಂದಂತೂ ಸ್ಪಷ್ಟ, ನಾವು ಯಾವ ಮಾತನ್ನಾಡಿದ್ರು ನಾವಾಡಿದ ಮಾತು ಅಂತ ನೀ ತಿಳಿಯಬೇಡ, ಇದೆಲ್ಲವೂ ಹರಿಚಿತ್ತ ಎಂಬುದಾಗಿ ತಿಳಿ. ನಿನ್ನ ಅಪ್ಪನೇ ಆಡಿದ ಮಾತನ್ನು ನಾ ಆಡಿದ್ದು. ಈಗ ಮತ್ತೆ ಒಂದು, ನೀನು ಪುನಃ ಮೇಳದೊಳಗೆ ಸೇರುವವನೋ ಎಲ್ಲೋ ಕಾರ್ಯದಲ್ಲಿ?
2: ನಾವು ಮೇಳದಲ್ಲಿ ಇದ್ದರೂ ನಮ್ಮ ನಿಷ್ಠೆಯನ್ನು ಬಿಟ್ಟು ಇರುವವರಲ್ಲ ನೆನಪಿಟ್ಟು.
1: ಹಾಗಾದ್ರೆ ನಾವಂತೂ ಈಗ
2: ನಮ್ಮದ್ದು ನಿಷ್ಠೆಯ ಕೆಲಸ
1: ಅಲ್ಲಲ್ಲ.
2: ಮೇಳದೊಳಗಿದ್ದು ಬೇರೇನೂ ಯೋಚಿಸುವವರಲ್ಲ, ಮೇಳದ ಹೊರಗಿದ್ದು ಬೇರೇನು ಮಾಡುವವರಲ್ಲ. ಏನಿದ್ದರೂ ಮೇಳದಲ್ಲಿ ನಿಷ್ಠೆ ಉಳ್ಳವರು.
1: ನೀನು ಎರಡು ರಂಗದಲ್ಲಿ ಕಾಣಿಸಿಕೊಳ್ಳುವಂತ ತೋರಿಸುವುದಕ್ಕೊಂದು ಅವಕಾಶ ಇದೆ.
2: ಹೌದಲ್ಲ?
1: ಹೌದು.
2: ಯೋಚಿಸಬೇಡ, ಈ ಕ್ಷಣದಲ್ಲಿಯೇ ಕೈಕೊಂಡ ಕಜ್ಜವನ್ನು ಪೂರ್ಣಗೊಳಿಸ್ತೇನೆ,
1: ನಿರೀಕ್ಷೆಯಲ್ಲಿ ಇರ್ತೇವೆ.
2: ನೀನು ಇನ್ನೂ ಒಂದು ಕೈ ಬಿಡುವುದಿಲ್ಲ. ಅಲ್ಲ,
1: ಕೈ ಬಿಡುವುದೇ ಇಲ್ಲ.
2: ಕೈ ಕೊಟ್ಟು ಕೈಯ ಮೇಲೆ ಕೈ ಇಟ್ಟು ನಂಬಿಕೆ ಕೊಟ್ಟಿದ್ದೇನೆ.
1: ಈಗ ನಂಬಿಕೆ ಬಂತು.
2: ಸರಿ,
1: ನಿರೀಕ್ಷೆಯಲ್ಲಿ ಇರ್ತೇನೆ.
2: ಸರಿ.

0: ಹೃದಯೇಶ್ವರೀರತಿ.
1: ಸ್ವಾಮಿ,
0: ದೇವೇಂದ್ರ ಹೋದ.
1: ಹೋದಲ್ಲ, ನಾನು ಹೇಳಿದ್ದೆ ಬಹಳ ದೀರ್ಘ ಮಾತಾಡ್ತೀರಿ ನೀವು ಅಂತ ಗೊತ್ತಾಯ್ತು ನನಗೆ.
0: ಆದ್ರೂ ಬೇಗ ಮುಗಿಸಿದ್ದೆ.
1: ಆದ್ರೂ ಬೇಗ ಅಲ್ಲ,
0: ಏನು ಮಾಡೋಣ.
1: ಏನು ಸ್ವಾಮಿ, ಏನಾಯ್ತು?
0: ಮನೆಗೆ ಬಂದ ಅತಿಥಿಯನ್ನು ಹಾಗೆ ಬಿಟ್ಟು ಬಿಡುವುದಕ್ಕಾಗುತ್ತದೆ? ಸಮಸ್ಯೆಯನ್ನೇ ಹೊತ್ತುಕೊಂಡು ನನ್ನಲ್ಲಿಗೆ ಬಂದ. ಇಂದ್ರನಿಗೊಂದು ಸಮಸ್ಯೆ ಬರುತ್ತದೆ ಅಂತ ಆದ್ರೆ ಅವನಿಗೆ ಒಬ್ಬನಿಗೆ ಬಂದ ಸಮಸ್ಯೆ ಅಲ್ಲ ಅದು ಕಾಂತೆ.
1: ಧರ್ಮಾಧ್ಯಕ್ಷರುಗಳಿಗೆಲ್ಲ ಬಂದ ಹಾಗೆ.
0: ಹೌದು ತಾನೆ, ಲೋಕ ಮೂರಕ್ಕೆ ತೊಡಕಾದ ಸಮಸ್ಯೆ ಅಂತ ಅರ್ಥ. ಎಂದು ಅವನಿಗೆ ಒದಗಿದಂತಹ ಸಮಸ್ಯೆಯನ್ನು ನಿವಾರಣೆಗೈಯಬೇಕಾದಂತಹ ಅನಿವಾರ್ಯತೆ ನಿನ್ನ ಪತಿಯಾದ ನನಗುಂಟು.
1: ಏನಂತೆ?
0: ತಂದೆಯ ಆಜ್ಞೆ. ಅವರೇ ಅವನನ್ನು ಇಲ್ಲಿಗೆ ಕಳುಹಿಸಿದ್ರು.
1: ಓ, ತಂದೆಯವರು?
0: ಸತ್ಯ. ಪರಮೇಶ್ವರನ ತಪೋಭಂಗವಾಗಬೇಕು.
1: ಯಾರು?
0: ಪರಮೇಶ್ವರನ ತಪೋಭಂಗವಾಗಬೇಕು.
1: ತಪೋಭಂಗ ಆಗಬೇಕು.
0: ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸಹಸ್ರಾರ್ಧದವರೆಗೆ ಚಿತ್ತದೃಷ್ಟಿಯನ್ನು ಹರಿಸಿ ಯೋಗೀಶನಾಗಿದ್ದಾನಂತೆ ಪರಮೇಶ್ವರ. ಅವನನ್ನು ಯೋಗ ಮುಕ್ತನಾಗಿಸಬೇಕು. ಲೋಕಕ್ಕೊಂದು ಶುಭಯೋಗ ಒದಗುವ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಡಬೇಕು. ಹಾಗಾಗಬೇಕು ಅಂತಿದ್ರೆ ಈಶ್ವರನ ತಪಸ್ಸನ್ನು ಕೆಡಿಸಬೇಕಾದ ಅನಿವಾರ್ಯತೆ ನನಗುಂಟು.
1: ಯಾರಂತೆ?
0: ನಾನೇ.
1: ನೀವು
0: ನೋಡು, ಈ ಕ್ಷಣವೇ ಕಬ್ಬಿಲ್ಲನ್ನು ಧರಿಸಿದ್ದೇನೆ, ಪಂಚಬಾಣಗಳನ್ನು ಬತ್ತಳಿಕೆಯಲ್ಲಿ ತುಂಬಿಸಿದ್ದೇನೆ. ಹೊರಟು ಹೋಗುವಾಗ ನಿನ್ನಲ್ಲಿ ಹೇಳದೆ ಹೋಗುವ ಕ್ರಮ ಇಲ್ಲ. ಹಾಗಾಗಿ ನಿನ್ನ ಗಲ್ಲವನ್ನು ಹಿಡಿದು ಅಲುಗಿಸುತ್ತಾ ಹೇಳ್ತಾ ಇದ್ದೆ.
1: ನಾನು ಆಗ್ಲೇ ಆಲೋಚನೆ ಮಾಡಿದೆ, ಗಲ್ಲವನ್ನು ಹಿಡಿದು ಅಲುಗಿಸುವಾಗಲೇ ಏನೋ ಗಹನವಾದದ್ದು ಇದರ ಹಿಂದೆ ಉಂಟು ಅಂತ ನಿಶ್ಚಯ.
0: ನಿನ್ನ ಗಲ್ಲ ಹಿಡಿದು ನನ್ನ ಸೊಲ್ಲನ್ನು ಹೇಳಿದ್ದೇನೆ. ಆದ್ದರಿಂದ ಇನ್ನು ಯೋಚಿಸುವುದಲ್ಲ, ಲೋಕ ಹಿತಾರ್ಥವಾಗಿ ಚಿಂತಿಸಿ ಹೊರಟು ನಿಂತ ನಿನ್ನ ಪತಿಯನ್ನು ಮುತ್ತಿನಾಕ್ಷತೆಯ ಮಂಗಳ ಸೇಸೆಯನ್ನಿಕ್ಕುವ ದ್ವಾರ ಪ್ರೀತಿಯಿಂದ ಪ್ರೇಮದಿಂದ ಕಳುಹಿಸಿಕೊಡುವೆ. ಯಾಕಂತೆ
1: ಕಳುಹಿಸಿಕೊಡುವುದಕ್ಕೇನೋ ಸರಿ, ಆದ್ರೆ ಒಂದು ತಡೆ ಇದೆ ಸ್ವಾಮಿ.
0: ಏನದು?

0: ನೀವು ಆಡುವ ಒಂದೊಂದು ವಾಕ್ಯಗಳು ಕೂಡ ನನ್ನಲ್ಲಿ ಭೀತಿ ಪ್ರಪಂಚವನ್ನೇ ಉಂಟು ಮಾಡಿದೆ.
1: ಭೀತಳಾದೆಯ?
0: ಕಳವಳಗೊಂಡಿದ್ದೇನೆ, ಮೈಯೆಲ್ಲ ಕಂಪಿಸುತ್ತಾ ಇದೆ.
1: ಕಾರಣ?
0: ನೀವು ಹೇಳಿದ್ದೀರಿ, ತಪವನ್ನು ಕೆಡಿಸುವುದರ ಮೂಲಕವಾಗಿ ಜಗತ್ತಿನಿಂದ ಬಹಿರ್ಮುಖನಾದ ಅವನನ್ನು ಕರೆತಂದು ಕಲ್ಯಾಣವಾಗುವ ಹಾಗೆ ಮಾಡಬೇಕು.
1: ಸತ್ಯ.
0: ಆ ಮೂಲಕವಾಗಿ ದೇವತೆಗಳಿಗೆ ಸೌಖ್ಯವನ್ನುಂಟು ಮಾಡುತ್ತೇನೆ ಎಂಬಿತ್ಯಾದಿ ಒಳ್ಳೆಯ ಯೋಚನೆಗಳನ್ನೇ ಹಾಕಿಕೊಂಡಿದ್ದೀರಿ. ಸುರೇಂದ್ರನಿಗೆ ಅಭಯವನ್ನು ಕೊಟ್ಟಿದ್ದೀರಿ, ಈಗಲೇ ಹೊರಡುವರಿದ್ದೀರಿ. ಸ್ವಾಮಿ, ಯಾವಾಗಲೂ ಬುದ್ಧಿವಂತನಾದವ ಆಲೋಚನೆ ಮಾಡುತ್ತಾನೆ.
1: ಏನು?
0: ಮೊದಲು ಕಾಲಿಡುವ ಬಗ್ಗೆ ಯೋಚಿಸಿ ಕಣ್ಣಿಟ್ಟು ಪರೀಕ್ಷೆ ಮಾಡಿ ಸರಿ ಇದೆ ಅಂತ ಅನಿಸಿದ್ರೆ ಕಾಲಿಡಬಹುದು.
1: ನಿಜ ದೃಷ್ಟಿಪೂತಂ ನ್ಯಸೇತ್ಪಾದ
0: ಅಲ್ವೇ? ಎಲ್ಲಿಯಾದರೂ ತಿಳಿಯದೆ ಕಾಲಿಟ್ಟಲ್ಲಿ ಕಲ್ಲೋ ಮುಳ್ಳೋ ಚುಚ್ಚಿಸಿಕೊಳ್ಳುವುದಕ್ಕಿಂತ ಅಥವಾ ಹಾಗಾದ್ರೆ ಅದನ್ನು ಮೂಢತನ ಅಂತ ಕರೀತಾರೆ.
1: ಜಾಗ್ರತಾವಸ್ಥೆ.
0: ನನ್ನ ಗಂಡ ಹಾಗಲ್ಲ, ಎಲ್ಲವನ್ನು ತಿಳಿದು ವ್ಯವಹಾರ ಮಾಡುವವರು. ಆದ್ದರಿಂದ ಇವತ್ತು ಒಳ್ಳೆಯ ಸ್ಥಾನ ಇದೆ. ಬ್ರಹ್ಮನು ಹೆದರಿಕೊಂಡು ಬದುಕುತ್ತಾನೆ. ಈಗ ಬಂದನಲ್ಲ ದೇವೇಂದ್ರ, ಸಹಸ್ರಾಕ್ಷನಾದ ಮೇಲೆ ತುಂಬಾ ಯೋಚನೆ ಮಾಡ್ತಾನೆ ನಿಮ್ಮ ಬಗ್ಗೆ. ಸ್ವಲ್ಪ ಎಚ್ಚರಿಕೆಯ ಕಾಲಿಡುತ್ತಾನೆ. ಆದ್ರೂ ಈಗ ತಪಸ್ಸಿನಲ್ಲಿ ಮಗ್ನನಾಗಿರುವಂತಹ ಶಿವನ ತಪಸ್ಸನ್ನು ಕೆಡಿಸುತ್ತೇನೆ ಅಂತ ಹೊರಟಿದ್ದೀರಿ. ಯಾರು ಶಿವ ಅಂತ ಯೋಚನೆ ಮಾಡ್ಲಿಲ್ವೋ ನೀವು?
1: ಏನು ಬಲ್ಲೆ ನೀನು?
0: ಹಿಂದೆ ಅಭವನೊಳು ಕಾದಿ ಯಾರು ಉಳಿದಿದ್ದಾರೆ? ಆದದ್ರಿಂದ ಈಗ ಅವನ ತಪಸ್ಸನ್ನು ಕೆಡಿಸಿದಿರಿ ಅಂತ ಆದ್ರೆ ಅಂತರ್ಮುಖನಾದಂತಹ ಆತ ಬಹಿರ್ಮುಖನಾಗಿ ತನ್ನ ಹಣೆಗಣ್ಣನ್ನು ತೆಗೆದು ಬಿಟ್ರೆ ಏನಾಗ್ತದೆ? ನೀವು ಸುಡ್ತೀರಿ, ಅವನ ಮುಂಭಾಗದಲ್ಲಿ ತಾವಿರ್ತೀರಿ, ಲೋಕವೂ ಸುಟ್ಟು ಹೋಗಬಹುದು. ಲೋಕ ರಕ್ಷಣೆ ಮಾಡ್ತೇನೆ ಅಂತ ಹೊರಟ ನಿಮ್ಮ ಪಾಲಿಗೆ ಅದೊಂದು ಅಪಶಕುನವಾದೀತು.
1: ಓಹೋ,
0: ನನ್ನ ಪಾಲಿಗಂತೂ ಹೇಳುವುದೇ ಬೇಡ, ನಾನೆಲ್ಲವನ್ನು ಕಳ್ಕೊಳ್ತೇನೆ. ಹಾಗಾಗಿ ಅವನಲ್ಲಿಗೆ ಹೋಗುವ ಬಗ್ಗೆ, ಶಿವಧ್ಯಾನವನ್ನು ಕೆಡಿಸುವ ಬಗ್ಗೆ ಇನ್ನೊಮ್ಮೆ ಆಲೋಚನೆ ಮಾಡಬೇಕು, ಮರು ಯೋಚನೆ ಮಾಡಬೇಕು ಅಂತ ಪ್ರಾರ್ಥನೆ ಸ್ವಾಮಿ.
1: ನಿನಗೆ ಲಕ್ಷಾವನ ಕಿಚ್ಚುಗಣ್ಣು
0: ಅಲ್ವೇ?

0: ಅಂತ?
1: ಪರಮೇಶ್ವರನ ಮೂರನೆಯ ಕಣ್ಣಿಗೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ. ತಿಳಿಯದೇ ಇದ್ದಂತಹ ಸ್ಥಿತಿ ಇಂದು ಮನ್ಮಥನದ್ದಲ್ಲ. ಪೂರ್ವಾಪರ ವಿವೇಚನೆಯನ್ನು ಮಾಡಿಯೇ ಕರ್ಮನಿರತನಾಗುವವ ನಾನು.
0: ಸಂಶಯ ಉಂಟು ನನಗೆ.
1: ಕರ್ತಾರನ ಕಮ್ಮಟವೆನ್ನಿಸಿದ ಕರ್ಮ ಭೂಮಿಯಲ್ಲಿ ಕರ್ಮನಿರತನಾಗುವ ಕಾಲದಲ್ಲಿಯೂ ಸಾವಿರ ಸಾವಿರ ಬಾರಿ ಯೋಚಿಸ್ತೇನೆ ನೆನಪಿಟ್ಟುಕೋ.
0: ಮತ್ತೆ ಯಾಕೆ ಇವತ್ತು ತಪ್ಪಿದ್ರಿ ಅಂತ?
1: ನಾನು ಮಾಡುವ ಪ್ರತಿಯೊಂದು ಕ್ರಿಯೆ ಕೂಡ ಒಂದು ಉದ್ದೀಪನಕ್ಕೆ ಕಾರಣವಾಗುತ್ತದೆಯೇ ವಿನ ಅಧಪತನಕ್ಕೆ ಕಾರಣವಾಗುವುದಿಲ್ಲ.
0: ಪತನ ಆಗುವುದಿಲ್ಲ.
1: ಪತನ ಆಗುತ್ತದೆ ಅಂತಾದ್ರೆ ಅದರ ಹಿಂದೆ ಒಂದು ಸೌಖ್ಯವಾದ ಸ್ಥಿತಿ ಉಂಟು ಅಂತ ಅರ್ಥ.
0: ಓಹೋ,
1: ಪರಮೇಶ್ವರ ಕಣ್ಣು ಮುಚ್ಚಿ ಕೂತಿದ್ದಾನೆ. ಇಲ್ಲಿ ಯೋಚಿಸಬೇಕಾದದ್ದು ನಾವು ಅದನ್ನೇ.
0: ಏನನ್ನು?
1: ಕಾಯಬೇಕಾದ ದೇವನೇ ಮೌನವನ್ನು ತಳಿತಿದ್ದಾನೆ ಅಂತಾದ್ರೆ ಅವನನ್ನು ಎಚ್ಚರಗೊಳಿಸುವುದು ತಪ್ಪೇ? ಅದು ಅಪರಾಧವಾಗುತ್ತದೆಯೇ? ಇಲ್ಲವಲ್ಲ. ನಾನೇನು ಶಿವನಲ್ಲಿ ವಿರೋಧ ಕಟ್ಟಿಕೊಳ್ಳುವುದಲ್ಲ, ನಾನೇನು ಶಿವನ ಮೇಲೆ ನನ್ನ ಬಲವತ್ತಿಕೆಯನ್ನು ಪ್ರಯೋಗ ಮಾಡುವುದಲ್ಲ.
0: ಅಲ್ಲ,
1: ಇಲ್ಲಿ ನನಗಿರುವ ಲಕ್ಷ ಲೋಕಹಿತ. ಲೋಕದಲ್ಲಿ ಅನ್ಯಾಯ ಆಗುತ್ತಾ ಇದೆ, ಲಯ ಆಗಬೇಕಾದವರ ಲಯ ಆಗುವುದಿಲ್ಲ. ಲಯಕರ್ತನೇ ಕಣ್ಣು ಮುಚ್ಚಿ ಕೂತಿದ್ದಾನೆ. ಹಾಗಿದ್ರೆ ಅವನನ್ನು ಎಚ್ಚರಿಸಬೇಕು ಅನ್ನುವುದರ ಅರ್ಥ ಏನು ಬಲ್ಲಯ್ಯ?
0: ಏನು?
1: ಪ್ರೇರಣಾ ಶಕ್ತಿಯಾಗಿ ನಾನು ಇಲ್ಲಿ ನಿಲ್ಲಬೇಕಾಗುತ್ತದೆ. ತಿಥಿಪತಿ ನನ್ನಪ್ಪ, ಲೋಕದ ಪ್ರತಿಯೊಂದು ಕಾಯಕವು ಸಮತೋಲನ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಕಾರಣನಾಗುವವ. ಅವನ ಸ್ಥಿತಿಪತಿತ್ವವೇ ಇಂದು ಅಸ್ತಿತ್ವವನ್ನು ಕಳಕೊಳ್ಳುವುದಕ್ಕೆ ಕಾರಣನಾಗಿದ್ದಾನೆ ಈ ಅಭಾವ ಎನ್ನುವುದು ಸ್ಪಷ್ಟ ತಾನೆ.
0: ಓ,
1: ಹೆಂಡತಿ ಇಲ್ಲದ ಪರಮೇಶ್ವರ. ಹೌದು, ಹೆಂಡತಿಯನ್ನು ಕಳಕೊಂಡಲ್ಲಿಗೆ ದೇವರಿಗೆ ಸರ್ವಸ್ವವು ಹೋದ ಹಾಗೆ ಅಲ್ಲೂ ಅಲ್ಲ.
0: ಅಲ್ಲ,
1: ಹಾಗಿದ್ರೆ ಇದರೊಳಗೊಂದು ಯಾವುದೋ ಉಂಟು ಎನ್ನುವುದು ಸ್ಪಷ್ಟ. ಇನ್ನೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕಾದ ಕಾಲಘಟ್ಟ ಅಲ್ಲ. ಕಳಕೊಂಡ ಸತಿಯೇ ಇಂದು ಪರ್ವತರಾಯನ ನಂದನೆಯಾಗಿ ಪಾರ್ವತಿ ನಾಮಕಳಾಗಿ ಹುಟ್ಟಿ ಬಂದಿದ್ದಾಳೆ. ಏನು ದೇವರಿಗೆ ಗೊತ್ತಾಗುವುದಿಲ್ಲವೋ, ಈ ನನ್ನ ಹೆಂಡತಿ ಹುಟ್ಟಿ ಬಂದಿದ್ದಾಳೆ, ಹೋಗಿ ಅವಳನ್ನು ಸೇರಬೇಕು, ಪರಿಣಾಮದಲ್ಲಿ ಕುಮಾರನೊಪ್ಪ ಹುಟ್ಟಬೇಕು, ಅದರಿಂದ ದುಷ್ಟನ ಹನನ ಆಗಬೇಕು ಅಂತ. ಹಾಗಿದ್ರೆ ಇಲ್ಲಿ ಏನೋ ದೇವರದ್ದೊಂದು ರೀತಿಯದ್ದಾದ ಚಿಂತನೆ ಉಂಟು ಅನ್ನುವುದೇ ಅರ್ಥ.
0: ಓಹೋ,
1: ಬಹುಶಃ ಮನ್ಮಥನ ಈ ಸಲ ಸ್ವಲ್ಪ ಕೆಲಸ ನೋಡುವಂತ ಅವರಿಗೂ ಮನಸ್ಸಿರಬೇಕು. ಯಾವ ಪ್ರಸಂಗದಲ್ಲಿಯೂ ದೊಡ್ಡ ಕೆಲಸ ಇಲ್ಲ ಮನ್ಮಥನಿಗೆ, ಈ ಪ್ರಸಂಗದಲ್ಲಿ ಆದ್ರೂ ಒಂದು ಸ್ವಲ್ಪ ಕೆಲಸ ಕೊಡುವ
0: ಅಲ್ಲ
1: ಅಂತ ಈಶ್ವರ.

0: ಇರಬೇಕು.
1: ಈಶ್ವರ ಸಂಕಲ್ಪ ಅಲ್ಲ, ದೇವೇಂದ್ರ ಗಾಳಿ ಹಾಕಿ ಒಪ್ಪಿಸಿದಾನಂತ
0: ಖಂಡಿತ ಇಲ್ಲ. ಇಂದ್ರ ದುಡಿಯುವಷ್ಟು ದುಡಿದಿದ್ದಾನೆ, ಆದರೆ ಈ ಕಾಲಕ್ಕಾಗುವಾಗ ಕಿಚ್ಚು ಗಣ್ಣ ಬಗೆ ಬೆಚ್ಚುವೇನೆ, ಬೆಚ್ಚು ಅವನೇ ಅಲ್ಲ. ಯಾಕಿದ್ರೆ ಬೆಂಕಿ ಉರಿಯುವ ಕಾಲದಲ್ಲಿ ನಂದಿಸುವುದು ಯಾವುದರಿಂದ, ನೀರಿನಿಂದ. ನೀರು ತಂಪಿನ ಅನುಭವ, ಪುಷ್ಪ ಎನ್ನುವುದು ತಂಪಿನ ಅನುಭವವನ್ನು ಕೊಡ್ತದೆ. ಅವನ ಕಿಚ್ಚನ್ನು ನಂದಿಸುವುದಕ್ಕೆ ನನ್ನ ಬಾಣವೆಂಬ ತಂಪ ತಂಗಾಳಿ ಸಾಕು. ಆದ್ದರಿಂದ ಅವನತ್ತಾದಂತಹ ತಪಸ್ಸನ್ನು ಕೆಡಿಸಿ ತತ್ಪರಿಣಾಮವಾಗಿ ಗಿರಿಜೆಯನ್ನು ಕೂಡುವ ಹಾಗೆ ಮಾಡಿ, ಸತ್ಕುಮಾರನೊಬ್ಬ ಸಂಜನಿಸುವ ಹಾಗೆ ಮಾಡಿ ಲೋಕದ ದೈತ್ಯ ಶಕ್ತಿಯ ನಿರ್ಮೂಲನಕ್ಕೆ ಕಾರಣನಾಗುತ್ತೇನೆ. ಭಯಗೊಳ್ಳಬೇಡ.
1: ಪತಿಯ ಪರಾಕ್ರಮದ ಬಗ್ಗೆ ನೀವಿಷ್ಟು ಹೇಳುವಾಗ ಒಳ್ಳೆಯ ಚಿತ್ರಣ ಸಿಕ್ಕಿತು. ಅಂತಹ ಲೋಕನಾಯಕನನ್ನು ಎದುರಿಸಿ ನನ್ನ ಗಂಡ ನಿಲ್ತಾರೆ ಎನ್ನುವಾಗ ನನಗೆ ಹೆಮ್ಮೆ ಇದೆ. ಮತ್ತೆ ಎಲ್ಲವೂ ಕೇಳಲಿಕ್ಕೆ ಚಂದ, ಆದ್ರೆ ಇದು ಚಂದವೇ
0: ಅಲ್ವೇ?

0: ಓ ರತೀಶನೇ,
1: ಕಾಂತೆ,
0: ನನ್ನ ಮಾತುಗಳನ್ನು ಅವತರಿಸಬೇಕು ತಾವು.
1: ಏನೇ?
0: ಶಿವನನ್ನು ಎದುರಿಸುತ್ತೇನೆ, ಆ ಮೂಲಕವಾಗಿ ಲೋಕಕ್ಕೆ ಒಳಿತನ್ನುಂಟು ಮಾಡುತ್ತೇನೆ ಅಂತ ಹೊರಡುವ ನಿಮ್ಮ ಸಾಹಸದ ಕಾರ್ಯಕ್ಕೆ ನಾನು ತಲೆದೂಗುತ್ತೇನೆ, ಮೆಚ್ಚುತ್ತೇನೆ.
1: ಓಹೋ,
0: ಆದರೆ ನೋಡುವ ಕಣ್ಣಲ್ಲಿ ಏನಾಗುತ್ತದೆ ಅಂತ ಕೇಳಿದ್ರೆ, ಶಿವನನ್ನೇ ಎದುರಿಸುವುದಂದರೆ ಏನು?
1: ಏನು
0: ಮೃತ್ಯುವನ್ನು ಎದುರಿಸಿದ ಹಾಗೆ? ಮೃತ್ಯುಂಜಯನಲ್ಲವೇ ಅವನು?
1: ಬರುವ ಪ್ರವಾಹಕ್ಕೆ ಇದಿರಾಗಿ ಈಜುವವನಿಗೆ ಯೋಧ ಅಂತ
0: ಹೆಸರು. ಪ್ರವಾಹದೊಂದಿಗೆ ಈಜಲಿಕ್ಕೆ ಹುಲ್ಲು ಕಡ್ಡಿಯು ಸಾಕು, ಅದರಟ್ಟಕ್ಕೆ ಹೋಗ್ತದೆ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬೇಕಾದರೆ ಅಂತ ಎದೆಗಾರಿಕೆ ಬೇಕು.
1: ನಿಜ,
0: ಅದನ್ನು ನಾನು ಎಚ್ಚರಿಸುತ್ತಾ ಇರುವುದು. ಶಿವನೆನ್ನುವಂತಹ ಆ ಲಯಕ್ಕೆ, ಅಂದ್ರೆ ಈ ಪೂರ್ಣ ಪ್ರಪಂಚಕ್ಕೆ ಲಯವನ್ನು ತಂದು ಅಥವಾ ಸೃಷ್ಟಿಯನ್ನು ಲಯಗೊಳಿಸಿ ಮರು ಸೃಷ್ಟಿಗೆ ಕಾರಣೀಭೂತನಾಗುವನಿದ್ದಾನೆ. ಅಂದ್ರೆ ಬ್ರಹ್ಮನ ಸೃಷ್ಟಿಗೆ, ಸ್ಥಿತಿ ಪಾಲಕನಾದಂತಹ ಹರಿಯ ಪಾಲನೆಗೆ ಒಂದು ಲಯ ತರುವವನು, ಅದು ನಿಯಮಿತವಾಗಿ ನಡೆಯಬೇಕೆಂದು ಮಾರ್ಗದರ್ಶನ ಮಾಡುವವನು ಲಯಕರ್ತ.
1: ಸತ್ಯ,
0: ಅವನನ್ನು ಎದುರಿಸುವುದರ ಮೂಲಕವಾಗಿ ನಾನಿವತ್ತು ಜಗತ್ತಿಗೆ ಒಳಿತು ಮಾಡುತ್ತೇನೆ, ಇಂದ್ರಾದಿ ದೇವತೆಗಳಿಗೆ ಒಟ್ಟ ಮಾತನ್ನು ಉಳಿಸುತ್ತೇನೆ ಎನ್ನುವ ಹಾಗೆ ಆಡ್ತೀರಲ್ಲ. ಸ್ವಲ್ಪ ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗಿ ಒಂದು ಎರಡು ಮೂರು ಪ್ರಕರಣ ನೆನಪು ಮಾಡಿಕೊಟ್ರೆ ಆದರೂ ನಿಮಗೆ ಅರ್ಥ ಆಗ್ತದ? ಏನು?
1: ಯಾವುದು
0: ಕೇಳ್ತೀರಾ?
1: ಧಾರಾಳ.
0: ಅಂಧಕಾಸುರ ಏನಾದ?
1: ಸತ್ತ
0: ಅಲ್ವೇ? ಅವನು ಶಿವನಿಗೆ ಹತ್ತಿರದವನೇ, ಹೊರಗಿನವನಲ್ಲ.
1: ಪರಿಣಾಮದಲ್ಲಿ ಅವನನ್ನು ಒಂದು ಗಣ ಅಂತ ಮಾಡಿದ್ರು.
0: ಆದ್ರೆ ಏನಾಯ್ತು ಪರಿಣಾಮದಲ್ಲಿ? ಅವನಿಗೆ ಬದುಕುವ ಯೋಗ ಇರ್ಲಿಲ್ಲ.
1: ಅವನ ಹಣೆ ಬರಹವೇ ಅಷ್ಟೇ
0: ಅಂತ ಹೇಳುದು ನಾವು. ಆದದ್ದು ಹೌದಾ? ಆಮೇಲೆ ತ್ರಿಪುರರು, ಬೇರೆ ಬೇರೆ ಕಡೆ ಇದ್ದವರು, ಬೇರೆ ಬೇರೆ ವರವನ್ನು ಪಡೆದುಕೊಂಡವರು, ಅವರೆಲ್ಲರನ್ನು ಒಂದೇ ಸರಳ ರೇಖೆಗೆ ತಂದು.
1: ಏನ ಅದ್ಭುತ ಕತೆ
0: ಅಲ್ವಾ?
1: ಪರಿಕಿಸಲ ಬಗೆ ಭೂರಥ ತರಣಿಯಿಂದು ಗಾಳಿಯು ಸರಸಿಜ ಭವನೇ ಸಾರಥಿ
0: ನೋಡಿ,
1: ಸುರಗಿರಿಯ ಧನುವು ಹರಿಯ ಬಾಣವು ಸಿಂಜಿನಿ ಉರಗೇಂದ್ರನು ತಾನಾಗಿರಲು
0: ಕೊಂದ್ರಲ್ಲ. ಅಂತಹ ತ್ರಿಪುರರ ಸಂಹಾರ ಮಾಡಿದಂತ ಶಿವನ ಮುಂದೆ ತಾನು ನಿಲ್ತೇನೆ ಅಂತ ಹೊರಟ್ರೆ ಮತ್ತೆ ಇನ್ನೊಬ್ಬ ಇದ್ದಾನೆ ಗಜಾಸುರ ಅಂತ. ಹೇಗ್ ಹುಟ್ಟಿ ಬಂದವನು? ಅವನ ಸಂಹಾರ ಹೇಗಾಯ್ತು ಮತ್ತು ಪುನಃ ಹೇಳಬೇಕಾದ ಗತಿ? ಅಲ್ವೇ, ಇನ್ನೊಬ್ಬ ಇದ್ದಾನೆ ನಿಮ್ಮ ತಂದೆಯ ಮಗ.
1: ಯಾರವ
0: ಮಗ? ಅಂದ್ರೆ ಮಗನಿಗೆ ಹತ್ತಿರ ಆದವ ನಿಮ್ಮ ಹಾಗೆ? ಜಲಂಧರ, ಸಿಂಧೂ ಸನಾದೀಶ ಅಲ್ವೇ? ಅವನೇನಾಯ್ತು? ಅವನೇನು ಶಕ್ತಿಯನ್ನು ಹೊಂದಿದ್ದ? ಅವನ ಆ ಜೀವನ ಪವಿತ್ರವಾಗಿ ಸಾಗುತ್ತಾ ಇತ್ತು.
1: ನಿಜ,
0: ಅಲ್ಲಿ ಅಪವಿತ್ರವನ್ನು ಮೂಡಿಸಿ ಅವನನ್ನು ಕೊಲ್ಲಲಾಯಿತು. ಈ ಎಲ್ಲ ಪ್ರಕರಣ ಗಮನಿಸಿದ್ರೆ ಇವರು ಯಾರು ಶಿವ ವಿರೋಧಿಗಳಲ್ಲ, ಇವರು ಯಾರು ಧರ್ಮ ವಿರೋಧಿಗಳಲ್ಲ. ಆದರೆ ಅವರು ಶಿವನಲ್ಲಿ ಸಾವನ್ನು ಕಂಡರು. ಯಾಕಂದ್ರೆ ಸೃಷ್ಟಿಗೆ ಪೂರಕರಾಗಿರಲಿಲ್ಲ, ದಾರ್ಷ್ಟ್ಯವನ್ನೇ ಮೆರೆದಿದ್ರು, ಅದನ್ನು ಮುರಿಯಲಾಯಿತು. ಹಾಗಿರುವಾಗ ಇವತ್ತು ನನ್ನ ಗಂಡ ಮನ್ಮಥ ದೇವರು ಶಿವನ ಮುಂದೆ ಹೋಗಿ ನಿಂತರು ಅಂತ ಆದ್ರೆ ಉಳಿಲಿಕ್ಕೆ ಸಾಧ್ಯ ಉಂಟೋ ಸ್ವಾಮಿ?
1: ನಿನ್ನ ಊಹೆ.
0: ಶಿವನಲ್ಲಿ ಕಾಮವನ್ನು ಕೆರಳಿಸುವುದಕ್ಕೆ ಹೋಗುದು ಅಂತ ಹೇಳ್ತೀರಿ,
1: ಸತ್ಯ
0: ಜಿತಕಾಮನಲ್ಲವೇ? ಜಿತಕಾಮನಲ್ಲಿ ಪುನರ್ಕಾಮವನ್ನು ಉದ್ದೀಪನಗೊಳಿಸುವುದರ ಮೂಲಕವಾಗಿ ಅವನು ಪ್ರಾಜ್ವಲ್ಯಮಯನಾಗಿ ಮುಂದೆ ದಾನ ಸಂಹಾರಕ್ಕೆ ಸಿದ್ಧನಾಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಇದನ್ನು ನಾನು ಒಪ್ಪುವುದಿಲ್ಲ. ಖಂಡಿತ ಇದು ಚಂದದ ಕ್ರಮ ಅಲ್ಲ.
1: ನಿನಗೆ ಕ್ರಮ ಚಂದ ಅಂತ ಕಾಣುವುದಿಲ್ಲ,
0: ಅನಿಸಲಿಲ್ಲ.
1: ನನಗೆ ಕಾಣುವುದು ಲೋಕದ ಚಂದ ಕಾಂತೆ.
0: ಓ,
1: ಏನು?

0: ಸತ್ಯದೇವಿ
1: ಸ್ವಾಮಿ
0: ಬಿಡು ಬಿಡು ಬಿಡು. ಸದಾ ಶಿವನ ಯೋಗ್ಯತೆಯ ಬಗ್ಗೆ ತಿಳಿಯದೆ ಇದ್ದವ ನಾನಲ್ಲ. ಅವಮಾಡಿದ ಸಾಧನಾ ಕಥಾನಕವನ್ನು ಬಿಡು. ಅಂಧಕನಿರಬಹುದು, ತ್ರಿಪುರರಿರಬಹುದು, ಜಲಂಧರನೇ ಇರಬಹುದು, ಇಷ್ಟೆಲ್ಲ ಮಂದಿ ಹೋದದ್ದು ಯಾಕಾಗಿ? ಅವರು ಮಾಡಿದ ಅಧರ್ಮ ಮಾರ್ಗದ ಪರಿಣಾಮವಾಗಿ. ನಾನಿಲ್ಲಿ ಎಸಗುತ್ತಾ ಇರುವ ಕರ್ಮ ಅಧರ್ಮದ್ದಲ್ಲ, ಲೋಕಧರ್ಮದ ರಕ್ಷಣೆಗೆ ಬೇಕಾಗಿ ಎಸಗುತ್ತಾ ಇರುವ ಕರ್ಮ. ಇಷ್ಟರವರೆಗೆ ಮನ್ಮಥ ಅಧರ್ಮಕ್ಕೆ ಪೂರಕವಾದ ಒಂದೇ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದ ಕಥೆಯೇನಾದರೂ ಕಂಡೆಯೇನೇ ನೀನು? ಇಲ್ಲವಲ್ಲ.
1: ಇಲ್ಲ ಇಲ್ಲ.
0: ಆದ್ದರಿಂದಲೇ ಹೇಳುವುದು, ಈ ಬ್ರಹ್ಮಾಂಡದಿಯನ್ನ ಎಸುಗೆಯನ್ನು ಮೀರುವವರಾರು? ಈ ಬ್ರಹ್ಮಾಂಡದಲ್ಲಿ ಮನ್ಮಥನ ಎಸುಗೆಯನ್ನು ಮೀರಿ ನಿಲ್ಲುತ್ತೇನೆ ಅಂತ ಹೋದವ ಯಾವನೂ ಇಲ್ಲ.
1: ಹೌದೌದು.
0: ನಾನು ಬ್ರಹ್ಮಚಾರಿ ಅಂತ ಹೇಳುವವನಾದರೂ ತಪ್ಪಿದ್ರೆ ಒಂದು ಬಿಟ್ರೆ ಸಾಕು, ಗೊತ್ತಿಲ್ಲದೆ ಎರಡು ಆದದ್ದೇ ಮತ್ತೆ ಗೊತ್ತಾಗುವುದು ಲೋಕದಲ್ಲಿ ಅವನಿಗೆ,
1: ಮತ್ತೆ ಪ್ರಕಟ ಆಗುದು.
0: ಕೆಲವರು ಸತ್ತ ಮೇಲೆ ಅವರಿಗೆ ಎರಡು ಉಂಟು ಅಂತ ಗೊತ್ತಾಗುತ್ತದೆ, ನನ್ನ ಬಾಳದ ಯಸುಗೆ ಇದ್ದ. ಆದ್ದರಿಂದ ಬ್ರಹ್ಮಚಾರಿ ಅಂತ ಆಡಿಕೊಳ್ಳುವುದು ದೊಡ್ಡದಲ್ಲ, ಮನ್ಮಥನನ್ನು ಗೆದ್ದಿದ್ದಾರೋ ಅನ್ನುವುದು ಮುಖ್ಯ. ಕೇವಲ ಮೂಗಿಗೆ ಕೈಯಿಟ್ಟುಕೊಂಡು ಕುಳಿತಲ್ಲಿಗೆ ಒಬ್ಬ ಜಿತಕಾಮನಾಗುವುದಿಲ್ಲ. ಅವನು ಜಿತಕಾಮ ಎನ್ನುವುದು ಸಾಧ್ಯಂತಗೊಳ್ಳುವುದು ಯಾವಾಗ ಬಲ್ಲೆ?
1: ಯಾವಾಗ?
0: ಅಳಿವಿನಂಚಿನಲ್ಲಿಯೂ ಅವನ ಖ್ಯಾತಿ ಸ್ಥಿರವಾಗಿ ನಿಂತಾಗ. ಆದ್ದರಿಂದಲೇ ಇಂದು ಸದಾಶಿವ ಒಬ್ಬ ಜಿತಕಾಮ ಹೇಗಾಗುತ್ತಾನೆ? ಗೌರಿಪತಿಯಾದವ ಈಗ ಯೋಗಿಯಾಗಿ ಕೂತಿದ್ದಾನೆ ಎನ್ನ ಮಾತ್ರದಲ್ಲಿ ಜಿತಕಾಮ ಎನ್ನುವುದನ್ನು ನಾನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಜಿತಕಾಮ ಹೌದೋ ಅಲ್ಲವೋ ಪರೀಕ್ಷೆ ಒಡ್ಡಬೇಕು. ಆ ಪರೀಕ್ಷೆಯಲ್ಲಿ ಅವ ಗೆದ್ದ ಅಂತಾದ್ರೆ ಅವನನ್ನು ಜಿತಕಾಮ ಅಂತ ಹೃದಯಂಗಮವಾಗಿ ನಾನು ಒಪ್ಪುತ್ತೇನೆ. ಬದಲಾಗಿ ಮನ್ಮಥನ ಸತ್ವವನ್ನು ಮೀರಿ ನಿಲ್ಲುವ ಶಕ್ತಿ ಅವ ಹೌದು ಅಂತಾದ್ರೆ ನೋಡೋಣ, ಗೆಲ್ಲಲಿ. ಆಗಾದ ಕಾರಣ ಯೋಚಿಸುವುದಲ್ಲ. ಏನಿಟ್ಟರೂ ನೀ ನನ್ನಂತೆ ಅಡಿಯ ಮುಂದಿಡೆ ಸ್ವರ್ಗ.
1: ಸರಿ,
0: ನಾವು ಅಡಿ ಮುಂದಿಡುವವರೇ, ಮತ್ತೆ ಇಟ್ಟ ಅಡಿಯನ್ನು ಹಿಂದಿಟ್ಟು ಕ್ರಮ ಇಲ್ಲ ನಮ್ಮದ್ದು. ರತಿಪತಿ ಇದ್ದೇನೆ, ಆಡಿದ ವಚನ ಮುಖ್ಯ. ಕಾಯೇನ ವಾಚಾ ಮನಸ ಕೈಕೊಂಡ ಕಾಯಕವನ್ನು ಪೂರೈಸುತ್ತೇನೆ. ಆದ್ದರಿಂದ ಮಾತು ಕೊಟ್ಟದ್ದು ತ್ರೈಲೋಕಾಧ್ಯಕ್ಷ ಪದವಿಯನ್ನೇರಿದಂತಹ ಒಬ್ಬ ಸುರೇಂದ್ರನಿಗೆ.
1: ಸರಿ,
0: ಹಾಗಾಗಿ ನಿನ್ನ ಪತಿ ಮಾತಿಗೆ ತಪ್ಪಿದವನಾಗುವುದಕ್ಕಿಲ್ಲ, ಮಾತಿಗೆ ಮಾತನ್ನು ನಡೆಸುವವನಾಗುತ್ತೇನೆ. ಆದ್ದರಿಂದ ಈ ಕಾಲದಲ್ಲಿ ಸದಾಶಿವನ ತಪಸ್ಸನ್ನು ಕೆಡಿಸಿ ಆ ಮುಖಾಂತರ ಲೋಕಹಿತವನ್ನು ಕಾಪಾಡುತ್ತೇನೆ, ನಿಶ್ಚಿಂತಳಾಗು.
1: ನೀವೆಷ್ಟು ಧೈರ್ಯವನ್ನು ಹೇಳಿದರೂ ಕೂಡ ನನ್ನ ಮನಸ್ಸು ಗಟ್ಟಿಗೊಳ್ಳುತ್ತಿಲ್ಲ.
0: ಯಾಕೆ?
1: ಗಣೇಶ, ಶಿವನ ಬಗ್ಗೆ ಸ್ವಲ್ಪ ತಿಳಿತೀರಾ?
0: ಏನದು?

0: ಸ್ವಾಮಿ ಕಾಂತೆ ಶಿವನನ್ನು ಅರಿತು ಅರಿತು ಯುದ್ಧಕ್ಕಾಗಿ ತಾನು ಹೋಗುತ್ತೇನೆ, ಅವನನ್ನು ಎದುರಿಸುತ್ತೇನೆ, ಕಲಹಮುಖಿಯಾಗುತ್ತೇನೆ ಅಂತ ತಾವು ಭಾವಿಸಿದ್ದೀರಿ. ಕೇವಲವಾಗಿ ಒಬ್ಬ ಸುರೇಂದ್ರನ ಮಾತನ್ನು ಕೇಳಿ ಧುಮುಕುವವರು ನೀವಲ್ಲ.
1: ಅಲ್ಲ,
0: ಶಿವನ ಬಗ್ಗಾಗಲಿ, ಹರಿಯ ಬಗ್ಗಾಗಲಿ, ಬ್ರಹ್ಮನ ಬಗ್ಗಾಗಲಿ ಸಾಕಷ್ಟು ತಿಳಿದುಕೊಂಡವರು ತಾವಿದ್ದೀರಿ.
1: ಬಲ್ಲೆ
0: ತ್ರಿಮೂರ್ತಿಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಅವರ ಆಶಯಕ್ಕೆ ಪೂರಕವಾಗಿ ವ್ಯವಹಾರ ಮಾಡುವ ನನ್ನ ಗಂಡ ಅನ್ನುವ ಹೆಮ್ಮೆ ನನಗುಂಟು.
1: ಓಹೋ,
0: ಅದೇ ಪ್ರೀತಿ, ಅದೇ ಪ್ರೇಮದ ಭಾವನೆಯಲ್ಲಿ ಕೇಳಿಕೊಳ್ಳುವುದು. ಇದು ಚಂದ ಅಲ್ಲ, ಇದು ತರವಲ್ಲ. ಶಂಕರನಲ್ಲಿ ಕಲಹ ಮಾಡಿಕೊಳ್ಳುವುದಂದ್ರೆ ಸಾಧಾರಣದ ವಿಷಯ ಅಲ್ಲ. ಯಾರು ಶಂಕರ?
1: ಯಾರು
0: ನೀವು ಅರಿತುಕೊಂಡಿದ್ದೀರಿ? ನಾನು ಮತ್ತೊಮ್ಮೆ ನೆನಪು ಮಾಡುತ್ತೇನೆ.
1: ಏನೇ?
0: ಅಂತರಿಕ್ಷಗಳಲ್ಲಿ ವ್ಯೋಮಾಕಾಶಗಳನ್ನು ಒಂದು ಮಾಡುವಂತಹ ಶಕ್ತಿಯುಳ್ಳವನಿದ್ದಾನೆ.
1: ವ್ಯೋಮಕೇಶ
0: ಅದ್ಯದಿಷ್ಟ ದಶಾಂಗುಲಂ, ಚಿಕ್ಕದೂ ಆಗಬಲ್ಲ, ಬೃಹದೂ ಆಗಬಲ್ಲ. ಒಂದು ಕಡೆ ಸ್ಥಾನವಾಗಿ ಕುಳಿತಿದ್ದಾನೆ ಅಂತ ಅನಿಸಿದರೂ ನಮಗೆ ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿಕೊಂಡವನಿದ್ದಾನೆ. ತೃಣ ಕಾಷ್ಠಗಳಲ್ಲಿಯೂ ಶಿವನನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಒಂದು ಜೀವಿಯಲ್ಲಿ ಪರಮಾತ್ಮ ಸಾನ್ನಿಧ್ಯವನ್ನು ನಾವು ಕಾಣುತ್ತೇವೆ, ಅದನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ. ಅದಕ್ಕೆ ಕಾರಣ ಅದರಲ್ಲಿ ನಾವು ಶಿವನನ್ನು ಆರೋಪಿಸುತ್ತೇವೆ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ, ಲೋಕದ ಹಿತಕ್ಕಾಗಿ ನೀಲಕಂಠ ಸರ್ವಾತ್ಮ ಮೃತ್ಯುಂಜಯ ನಮೋ ನಮ ಎಂದು ಹಾಡುವವರು ನಾವು ತಾನೆ?
1: ಖಂಡಿತ.
0: ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ ಅಂತ ಭಗವಂತನ ಮುಂದೆ ಲೋಕದ ವಿಷವನ್ನು ನುಂಗಿ ನಂಜುಂಡನಾಗಿ ಮೆರೆದ ಪರಮಾತ್ಮನ ಬಗ್ಗೆ ಲಘುವಾದ ಭಾವನೆ ಇರಿಸಿಕೊಂಡು ಕಿಚ್ಚುಗಣ್ಣನ್ನು ಲೆಕ್ಕಿಸುವುದಿಲ್ಲ, ಬಿಡು ಬಿಡು ಅಂತ ಹೇಳ್ತಾ ಇದ್ದೀರಿ. ನನ್ನ ಮನಸ್ಸಿನ ಆತಂಕ ಕಡಿಮೆಯಾಗುವುದಿಲ್ಲ ಸ್ವಾಮಿ. ಎಲ್ಲವನ್ನು ತಿಳಿದ ಮಹಾಂತ ಮಹಾನುಭಾವ ತಾವಿದ್ದೀರಿ. ಅಂತಕಾಂತಗಳು ಕಲಹ ಬೇಡ ಲೋಕಾಂತ.
1: ಓಹೋ,
0: ನನ್ನ ಪ್ರಾರ್ಥನೆ ಇದು. ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ. ನಾಳಿನ ಪರಿಸ್ಥಿತಿಯನ್ನು ಊಹಿಸಿ ನಿಮ್ಮನ್ನು ಇವತ್ತು ಹೋಗಿಕೊಡ್ಲಿಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ ದೇವರೇ. ಬೇಡ, ಈ ಯೋಚನೆಯನ್ನು ಬಿಟ್ಟುಬಿಡಿ.
1: ರತಿ ದೇವಿ ಪದಕಾನತಳಾದ ನೀನು ಹಿಡಿದೆ,
0: ಬೇಡಿಕೊಳ್ತಾ ಇದ್ದೇನೆ,
1: ಬಿಗಿದಪ್ಪಿದ್ದೇನೆ. ಈಶ್ವರನ ಬಗ್ಗೆ ಅರಿಯದೆ ಹೊರಟವಲ್ಲ ಕಾಂತೆ.
0: ಹೌದೇ?
1: ಒಮ್ಮೆ ಲೋಕದ ಸ್ಥಿತಿಗತಿ ನೋಡಿದೆಯಾ?
0: ಏನಾಗಿದೆ?

0: ಬೇಕಂತೆ
1: ಸ್ವಾಮಿ.
0: ಕಣ್ಣೀರ್ ಗರೆಯುತ್ತಾಯಿರು.
1: ಹೌದು,
0: ಹೋಗುತ್ತಾ ಇರುವುದು ಸದಾಶಿವನನ್ನು ಕೆಣಕುವುದಕ್ಕೆ. ಪರಿಣಾಮದಲ್ಲಿ ಹೋದ ಪತಿ ಪುನರಪ್ಪಿ ಬರ್ತಾನೆ ಎನ್ನುವ ಆತ್ಮವಿಶ್ವಾಸ ಇಟ್ಟುಕೊಳ್ಳುವುದಕ್ಕಾಗುತ್ತಾ ಇಲ್ಲ. ಕಾಂತೆ,
1: ಓ
0: ಮಹಾವಿಷ್ಣುವಿನ ಮಗ ನಾನು, ಮಹಾವಿಷ್ಣುವಿಗೆ ಸೊಸೆ ನೀನು.
1: ಹೌದು,
0: ಲೋಕ ಸಮಸ್ತರ ಏಳಿಗೆಯೇ ಹರಿಲಕ್ಷ. ನಾಹಂಕರ್ತ ಹರಿಕರ್ತ ಅಂತ ಹೇಳುವ ಭವ್ಯ ಪರಂಪರೆ ನಮ್ಮದು.
2: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಏನಾಯ್ತು? ಹೇಗಾಯ್ತು? ಯಾರಿಂದ ಹೇಳಿ ಹೇಳಿ. ಅಳಬೇಡಿ, ಹೆದರ್ಬೇಡಿ, ಈ ನರಿ ಮಾತು ಕೇಳಿ. ಅಪಾಯ ಬಂದಾಗ ಉಪಾಯ ಹೇಳ್ತೀನಿ, ಆ ಸರ್ಪನೇ ಸಾಯೋ ಹಾಕ್ ಮಾಡ್ತೀನಿ. ಬನ್ನಿ ಎಲ್ಲ.

ಏನೂ ಸುಖವಿಲ್ಲ. ನಮ್ಮ ಸರ್ಪರಾಜನ ಮುಂದೆ ನಿನ್ನ ದರ್ಪ ಏನೂ ನಡೆಯಲ್ಲ. ತಾಳು ತಾಳು, ನಿನ್ನ ಪೌರುಷ ಆವೇಶ ರೋಷ ಅಲ್ಲಿ ತೋರಿಸು.

ಹಲೋ, ಎಲ್ರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

0: ಐ ಆಮ್ ವೆರಿ ಸಾರಿ ಲಾಲಿ, ತುಂಬಾ ವರ್ಕ್ ಇದ್ದಿದ್ರಿಂದ ನಿಮ್ಮ ಟೈಮ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ.
1: ಎಕ್ಸ್ಕ್ಯೂಸ್ ಮೀ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು.
1: ಕಾಮ್ ಯೋರ್ ಮೈಂಡ್ ವಿತ್ ಚಕ್ರ ಬೇಸ್ಡ್.